ಆಕಾಶವಾಣಿ ಕಾರವಾರ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 31 ತಾರೀಕು ಸೋಮವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಕಿನ ಪ್ರಸಾರ ಕಾರ್ಯ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶೀತಲ್ ನಾಯ್ಕ ಹೇಳುವ ನಮಸ್ಕಾರಗಳು. ಈಗ ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಕಾರವಾರ, ಸಮಯ 6:15. ಈಗ ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ.

ಕೆಳಗಡೆ ಇನ್ನು ಮುಂದೆ 6:10 ಕರುನಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿ ಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಮಾಣಿಕ್ ನೇಳಗಿ ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧಿ. 7:15 ಭಾವಗೀತೆಗಳು. 7:45 ಕನ್ನಡ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ.

ಗಂಟೆ 5 ನಿಮಿಷ ಕಿ ವನಿತಾ ವಿಹಾರ. ಶ್ರಾವಣದ ಮಹತ್ವ ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ. ನಿರ್ವಹಣೆ ಮಾಲಾ ಸಾಂಬ್ರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ನೇತ್ರದಾನದ ಪಾಕ್ಷಿಕ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ, ನಂತರ ರಾಷ್ಟ್ರೀಯ ಪೌಷ್ಟಿಕದ ಸಪ್ತಾಹದ ಮಹತ್ವ ಹಾಗೂ ಪೌಷ್ಟಿಕಾಂಶಗಳ ಅಗತ್ಯ ಕುರಿತು ಕ್ಲಿಯರ್ ಮ್ಯಾಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜಯಮೇನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಸೇಹತ್ನಾಮ. ಇನ್ನು ಸಂಜೆ 5 ಗಂಟೆಗೆ ಚಿನ್ನರ ಚಿತ್ತಾರ, ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಕಥಾ ಕಥನ, ಪ್ರಸ್ತುತಿ ಸುವರ್ಣ ಶಿವಾನಂದ ನಾಯ್ಕ್. 5:30 ಚಿತ್ರಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. ಈ ಸಂಜೆ 6:50 ಕೃಷಿರಂಗ ಗೇರಿನಲ್ಲಿ ಪರಾಗಸ್ಪರ್ಶಿ ಕೀಟಗಳ ಪಾತ್ರ, ಈ ಕುರಿತು ಡಾಕ್ಟರ್ ಕೆ ವನಿತಾ ಅವರೊಂದಿಗೆ ಸಂದರ್ಶನ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಮಲಾಬಾಯಿ, ವಾಸು ರಾಥೋಡ್ ಮತ್ತು ಸಂಘಟಕರಿಂದ ಸಂಪ್ರದಾಯದ ಹಾಡುಗಳು. 7:45 ಸಾಹಿತ್ಯದಲ್ಲಿ ಗ್ರಾಮ ಜೀವನ, ಈ ಕುರಿತು ಮಾತನಾಡುತ್ತಾರೆ ಡಿಬಿ ದಂಗ್. 8:00 ಸಿರಿಗಂಧ, 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ, 10:00 ವನಿತಾ ವಿಹಾರ, 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್. ಕೆಳಗುರಿ, ಇದುವರೆಗೂ ನಮ್ಮ ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇವಳಿಗೆ 8:35 ಮಂಜುಳಗಾನ, 8:51 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, 9:05 ಭಾವಗೀತೆಗಳು, 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ಬೊಜ್ಜು ಕುರಿತು ಡಾಕ್ಟರ್ ಕಾವೇರಿ ಹಿರಮಠ್ ಅವರೊಂದಿಗೆ ಸಂದರ್ಶನ, 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನನ್ನ ತಂದೆ 35 ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದವರು, ಅತ್ಯಂತ ಸಾಮಾನ್ಯ ಹುದ್ದೆಯಲ್ಲಿ ಸೇರಿ ಕೊನೆಗೆ ಆ ಇಲಾಖೆ ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥವ್ರು. ಅವರಿಗೆ ಕೆಲಸ ಅಂತ ಅನಿಸ್ಲೇ ಇಲ್ಲ ವೃತ್ತ ಅದು, ಯಾರ ಮುಲಾಜಿಗೊಳಗಾದವರಲ್ಲ, ಸದಾ ಪ್ರಾಮಾಣಿಕ ದುಡಿತ, ನೇರ ನಿಷ್ಠುರ ಮಾತು. ಇಷ್ಟು ಸಾಕಲ್ಲ ಜನರಿಗೆ ಕೋಪ ಬರೆಸೋದಕ್ಕೆ. ನನ್ನ ನೆನಪಿದೆ ಇತ್ತೀಚೆಗಾದಂಥ ಘಟನೆ, ನಾನು ಬಾಗಲಕೋಟೆಗೆ ಒಂದು ಕಡೆ ಹೋದಾಗ ಒಬ್ಬರು ಹಿರಿಯರು ಬಂದು ನನಗೆ ಕೇಳಿದರು, ಕರ್ಜಿಗೆ ಅವರು ಅಂತೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದರಲ್ಲ, ನಿಮಗೇನಾಗಬೇಕು ಅಂತ ಕೇಳಿದರು. ನಾನು ಅವ್ರ ಮಗ ಅಂತ ಹೇಳಿದೆ. ಹಿರಿಯರು ತಕ್ಷಣ ನಮಸ್ಕಾರ ಮಾಡಿದರು. ಸರ್, ಅಂಥ ಸಾಹೇಬರು ನೋಡಲಿಲ್ಲ ಸರ್ ಇದುವರೆಗೂ, ನಾವು ಅಷ್ಟು ಪ್ರಾಮಾಣಿಕದವ್ರು ನೋಡಲಿಲ್ಲ. ಏನಾಯಿತು? ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು ಸರ್, ಬಾಗಲಕೋಟೆಗೆ ಬಂದಿದ್ದರು, ಪ್ರವಾಸಿ ಬಂಗ್ಲೆಯಲ್ಲಿ ಇರೋರು. ಯಾವತ್ತೂ ಅವ್ರು ಬಂದರೆ ಅವ್ರ ವಸತಿ ಊಟದ ಬಿಲ್ಲನ್ನು ತಾವೇ ಚುಕ್ತಾ ಮಾಡೋರು. ನಾವು ಎಷ್ಟೋ ಒತ್ತಾಯ ಮಾಡಿದ್ರು ಕೇಳ್ತಿರಲಿಲ್ಲ. ಒಂದು ಸಲ ಅವ್ರಿಗೆ ಬೆಳಗಾವಿಗೆ ಬೇಗ ಹೋಗಬೇಕಾಗಿದೆ, ವಿಮಾನ ಹಿಡಿಬೇಕಾಗಿದೆ, ಬಾಗಲಕೋಟೆಯಿಂದ ಹೊರಟರು. ಯಾರೋ ಒಬ್ಬರು ಅಧಿಕಾರಿ ದೂಟದ ಬಿಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತ ಕೇಳಿದ್ರು ಹೇಳಲಿಲ್ಲ. 3-4 ದಿನ ಕೊಟ್ಟಿದ್ದಾರೆ ಅಂತಾಯಿತು. ಇವರು ವಾಪಸ್ಸು ಅವಸರ ಇತ್ತಲ್ಲ ಹೋಗ್ಬಿಟ್ರು. ಮುಂದೆ ಬಂದು ಆ ಅಧಿಕಾರಿಗೆ ಒಂದು ಮನಿ ಆರ್ಡರ್ ಮಾಡಿದ್ದಾರೆ. ತ ಗಮನಿಸ್ಬೇಕು, ಆಗಿನ ಕಾಲದ ಮಾತಿತ್ತು. 5 ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ. ತೆಳಗೆ ಬರೆದಿದ್ದಾರೆ ಅದರೊಳಗೆ, ನನ್ನ ಊಟದ ಖರ್ಚು 1 ರೂಪಾಯಿ 12 ಅಣೆ, ಮುಂದೆ 3 ರೂಪಾಯಿ 4 ಅಣೆ ಇದೆಯಲ್ಲ, ನಾನು ಅವತ್ತೇ ನಿಮಗೆ ಹಣ ಕೊಡದೇ ಇದ್ದದ್ದಕ್ಕೆ ನಾನೇ ವಿಧಿಸ್ಕೊಂಡಂಥ ದಂಡ, ಅದನ್ನೆಲ್ಲಾದರೂ ದೇವಸ್ಥಾನಕ್ಕಾದರೂ ಹಾಕಿ ಏನಾದರೂ ಮಾಡಿ. ಆ ನಂತರ ಯಾರೂ ಇವರ ಮೇಲೆ ಖರ್ಚು ಮಾಡೋ ಧೈರ್ಯ ತೋರಿಸ್ತಿಲ್ಲ. ತಂದೆ ನಿವೃತ್ತರಾದರೂ ಅಲ್ಲಿವರೆಗೂ ಮನೆ ಆಗಲಿ ಸೈಟ್ ಆಗಲಿ ಇರಲಿಲ್ಲ. ಇರಲಿಲ್ಲ ಅಂತ ದುಃಖನೂ ನಮಗಿರಲಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ನಗ್ತಾ ಬದುಕೋದನ್ನು ನಾವು ಹಿರಿಯರಿಂದ ಕಲ್ತಿದ್ವಿ. ನಿವೃತ್ತಿ ಆದಮೇಲೆ ಬಂದ ಹಣ

0: ಇರ್ತದಲ್ಲ, ಊರು ಹೊರಗೆ ಯಾವುದೂ ಸೌಲಭ್ಯ ಇರದಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳ ತಗೊಂಡು ಮನೆ ಕಟ್ಸ್ಕೊಂಡು ಪುಟ್ಟ ಮನೆ, ಅಷ್ಟು ದುಡ್ಡಿಗೆ ಅಲ್ಲೇ ಸಿಗುತ್ತಾನೆ. ಇವತ್ತಿಗಾದರೂ ಅಲ್ಲೇ ಅದೇ ಮನೆಯಲ್ಲೇ ಇದ್ದೀವಿ ನಾವು ಚೆನ್ನಾಗಿ. ಮುಂದೆ ನಮ್ಮ ತಂದೆ ರಿಟೈರ್ ಆದಮೇಲೆ 4-5 ವರ್ಷದ ನಂತರ ತಂದೆ ಕೆಳಗೆ ಕೈ ಕೆಳಗೆ ಕೆಲಸ ಮಾಡಿ ಅವ್ರ ಸ್ಥಾನವನ್ನು ಪಡೆದಂಥ ಅಧಿಕಾರಿ ಒಬ್ಬರು ತಮ್ಮ ಮಗಳ ಮದುವೆಗೆ ಅಂತ ಕರೆಯೋಕೆ ಬಂದರು ನಮ್ಮ ಮನೆಗೆ. ಬಹುಶಃ ನಮ್ಮ ಊರು ಹೊರಗಿನ ಮನೆ ಹುಡುಕೋದು ಸುಸ್ತಾಗಿರ್ಬೇಕು ಅವರಿಗೆ. ದಣು ಮಾಡಿಸ್ಕೊಡ್ಮೇಲೆ ಅಧಿಕಾರಿ ಹೇಳಿದರು, ಏನು ಸರ್ ಮನೆ ದೂರ ಕುಗ್ರಾಮದಲ್ಲಿ ಮಾಡಿದ್ದೀರಿ, ಏನೇನು ಅನುಕೂಲ ಇಲ್ಲ, ರಸ್ತೆ ಇಲ್ಲ, ಒಂದು ಒಳ್ಳೆ ಮನೇನ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ತೊಗೋಬಾರ್ದೆ ಅಂದರು. ನಮ್ಮ ತಂದೆ, ಹೌದಪ್ಪ ಅದೆಲ್ಲ ಸರಿ, ಆದರೆ ಅಲ್ಲಿ ಮನೆ ತೊಗೊಳ್ಳೋಷ್ಟು ಹಣ ನನ್ನ ಇಲ್ಲಲ್ಲ, ನನ್ನ ಕಡೆ ಇಲ್ಲ ಅಂದರು. ಆ ಮಾತನ್ನು ಕೇಳಿ ಅಧಿಕಾರಿ ಜೋರಾಗಿ ನಕ್ರು, ಸರ್ ಏನು ಹೇಳ್ತೀರಿ ಸರ್, ನೀವು ಮನಸ್ಸು ಮಾಡಿದರೆ ಏನು ಕಷ್ಟ ಸರ್, ಎಂಥ ಒಳ್ಳೆ ಸ್ಥಾನದಲ್ಲಿದ್ದಿರಿ, ಹೆಚ್ಚು ಬೇಡ, ಒಂದು ಎರಡು ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ತೊಗೊಂಡಿದ್ರು ಸಾಕಾಗಿತ್ತು, 3-4 ಮನೆ ಮಾಡ್ಕೋಬೋದಾಗಿತ್ತು ಅಂದರು. ನಾನು ಅಲ್ಲೇ ಕೂತವನು ನಮ್ಮ ತಂದೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ. ಅವರು ಎಷ್ಟು ಸುಲಭವಾಗಿ ಅನಾಯಾಸವಾಗಿ ಏನೂ ಚಿಂತೆ ಮಾಡದೆ ಥಟ್ ಅಂತ ಹೇಳಿಬಿಟ್ರು, ಹೌದಪ್ಪ ಹೌದಪ್ಪ ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಗಳಿಸ್ಬೋದಾಗಿತ್ತು, ಆದರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂದರು. ಅಧಿಕಾರಿ ತೆರೆದ ಬಾಯಿ ಮುಚ್ಚಲಿಲ್ಲ. ಎಷ್ಟು ಸತ್ವ ಇದೆ ಗೊತ್ತಾ ಮಾತಲ್ಲಿ, ಅನ್ಯಾಯವಾಗಿ ಗಳಿಸಿದಂಥ ಹಣ ಜೀರ್ಣವಾಗದಂಥ ಋಣಶೇಷ ಅದು. ಯಾರಾದರೂ ಲಂಚ ಕೊಡುವಾಗ ಪ್ರೀತಿ ಎಂದು ಕೊಡ್ತಾರೆ, ಒಳ್ಳೇದಾಗಲಿ ಅಂತ ಕೊಡ್ತಾರೆ, ಹಾಳಾಗಿ ಹೋಗಲಿ ಅವನು ಅಂತ ಕೊಡೋದು, ಶಾಪ ಹಾಕಿ ಕೊಡ್ತಾರೆ, ಅದು ಹೇಗೆ ಒಳ್ಳೇದು ಮಾಡುತ್ತೆ? ಇವತ್ತಿನ ದಿನದಲ್ಲಿ ಪರಿಶ್ರಮದಿಂದ ಬಂದ ಹಣನೇ ನಮಗೆ ದಕ್ಕೋದು ಕಷ್ಟವಾಗಿರುವಾಗ ಈ ದಿನಗಳಲ್ಲಿ ಶಾಪದ ಹಣ ಹೇಗೆ ಒಳ್ಳೇದು ಮಾಡಿದ್ದು ಸ್ವಾಮಿ? ಒಂದು ಮಾತು ನೆನಪಿಡಬೇಕು, ನಮ್ಮ ತಂದೆ ಹೇಳಿದ್ರೊಳಗೆ ನನಗುಳಿದಿದೆ ಮನಸ್ಸಲ್ಲಿ, ನಾವು ಮಾಡಿದ ಅಪರಾಧಗಳಿಗೆ ನಮ್ಮ ಮಕ್ಕಳು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋದು. ನಾನು ತಪ್ಪು ಮಾಡಿಬಿಡ್ತೇನೆ, ಶಿಕ್ಷೆ ನನ್ನ ಮಕ್ಕಳಿಗೆ ಬರ್ಬೋದು, ಈ ನನ್ನ ತಂದೆಯ ಮೌಲ್ಯ ಚಿಂತನೆ ಇದೆಯಲ್ಲ ನನಗೆ ಸರಿ ಅಂತ ಅನಿಸುತ್ತೆ. ನಮ್ಮ ದುರಾಸೆ ನಾವು ಮಾಡುವಂಥ ಅಪರಾಧಗಳು ನಮ್ಮ ಮಕ್ಕಳಿಗೆ ಶಾಪ ಆಗದಿರಲಿ, ಹಾಗಾಗದ ಹಾಗೆ ನೋಡ್ಕೊಳ್ಳೋಣ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಳೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ಶ್ರೀಪಾದರಾಜರ ರಚಿತ ಗೀತೆ, ದಯಮಾಡಿ ಸಲಹಯ್ಯ.

ಏನು ಮುಂದೆ ಕೇಳಿ. ಇವುಗಳ ಗಾನ ಕನಕದಾಸರ ರಚಿತ ಗೀತೆ ತನು ನಿನ್ನದು ಜೀವನ.

ಕೆಳಗರೆ ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗುವುದು.

0: ಪ್ರಾಣಿ ನೇಳಗಿ ಅವರಿಂದ.
1: ಚಿನ್ನದ ಹಕ್ಕಿ ಎಂದು ಕರೆಯಲ್ಪಡುತ್ತಿದ್ದ ಭಾರತದ ಮೇಲೆ ಪರಕೀಯ ಆಕ್ರಮಣ ನಿರಂತರ ನಡೆಯುತ್ತಲೇ ಇತ್ತು. ಭಾರತವನ್ನು ಲೂಟಿ ಮಾಡಿ ಇಲ್ಲಿಯ ಜನರ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ನಿರಂತರ ದಾಳಿ ಮಾಡುತ್ತಿರುವುದು ಭಾರತೀಯರ ರಕ್ತ ಕುದಿಯಲು ಕಾರಣವಾಯಿತು. ಮೊಘಲರು ಬ್ರಿಟಿಷರ ಆದಿಯಾಗಿ ಎಲ್ಲರೂ ದೋಚಲು ಹವಣಿಸಿದವರೇ. 1857 ಆರಂಭವಾದ ಸಿಪಾಯಿ ದಂಗೆಯ ಸ್ವಾತಂತ್ರ್ಯದ ಕಿಡಿ ದೇಶಾದ್ಯಂತ ಹರಡಿ ಜನರಲ್ಲಿ ಸ್ವಾತಂತ್ರ್ಯ ರೋಷ ಇಮ್ಮಡಿಗೊಳಿಸಿತು. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ ಚಂದ್ರಪಾಲ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಕೊಳ್ಳೂರ್ ಮಲ್ಲಪ್ಪ ಮೊದಲಾದವರ ಹೋರಾಟ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮುಂತಾದವರ ಬಲಿದಾನ, 1947 ಕ್ವಿಟ್ ಇಂಡಿಯಾ ಚಳವಳಿಯ ಆರ್ಭಟದ ಫಲವಾಗಿ ನಮಗೆ 15 ಆಗಸ್ಟ್ 1947 ಸ್ವಾತಂತ್ರ್ಯ ದೊರಕಿದರೂ ನಿಜಾಮನ ಆಳ್ವಿಕೆಯ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರಕದಾಯಿತು. ನಿಜಾಮ ತನ್ನ ಪ್ರದೇಶವನ್ನು ಸ್ವತಂತ್ರ ಭಾರತದಲ್ಲಿ ವಿಲೀನಗೊಳಿಸಲು ಒಪ್ಪದೆ ಸ್ವತಂತ್ರವಾಗಿ ಉಳಿಯಲು ಇಲ್ಲವೇ ಪಾಕಿಸ್ತಾನದೊಂದಿಗೆ ಬೆರೆಯಲು ಬಯಸಿದ್ದ. ಇದರಿಂದ ವಿಚಲಿತರಾದ ಸ್ವಾಮಿ ರಮಾನಂದ ತೀರ್ಥರು, ಕೊಳ್ಳೂರ್ ಮಲ್ಲಪ್ಪ, ಮುಂಡರ್ಗಿಯ ಭೀಮರಾಯ, ಹುಮನಾಬಾದ್ನ ರಾಮಚಂದ್ರ ವೀರಪ್ಪ, ಭೀಮಣ್ಣ ಖಂಡ್ರೆ, ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್, ದೊಡ್ಡ ಹಳಿಕೇಡದ ಬಾಯಿ ಬನ್ಸಿಲಾಲ್ ಶ್ಯಾಮ್ಲಾಲ್ ಮೊದಲಾದವರು ನಿಜಾಮನ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಸ್ವಾತಂತ್ರ್ಯದ ಉತ್ಸಾಹದಲ್ಲಿ ಗೋಟಾ ಗ್ರಾಮಸ್ಥರು ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂಭ್ರಮಿಸಿದರು. ಇದು ರಾಜಾಕಾರರ ಕಮಾಂಡರ್ ಶಂಶೋದ್ದೀನನಿಗೆ ಕೆರಳಿಸಿತು. ಆತ ಪ್ರತಿರೋಧಿಸಿದ್ದ ಸಲುವಾಗಿ ದೇಶಭಕ್ತ ಗೋರ್ಟಾ ಗ್ರಾಮಸ್ಥರು ಆತನನ್ನು ಹೊರ

0: ದುರುಳಿಸಿದರು. ಇದರಿಂದ ಕುಪಿತನಾದ ನಿಜಾಮನ ಬಲಗೈ ಭಂಟ ಲಾತೂರಿನ ವಕೀಲ ಖಾಶಿಂ ರಜ್ವಿ ತನ್ನ ಪುಂಡ ಪೋಕರಿ ರಜಾಕರ ಗುಂಪುಗಳಿಗೆ ಗೋರ್ಟಾದ ಮೇಲೆ ಆಕ್ರಮಣ ಮಾಡಲು ಕರೆಯನಿತ್ತ. ಕನ್ಕಟ್ಟ, ಘೋಡವಾಡಿ, ಘಾಟ್ಬೋರಳ, ಧೂಳುಗುಂಡಿಯ ಆಸುಪಾಸಿನ ಗ್ರಾಮಗಳ ರಜಾಕಾರರ ಗುಂಪುಗಳು ಮೇ 8ರಂದು ಘೋಡವಾಡಿಯಲ್ಲಿ ಸಭೆ ಸೇರಿ ಇಡೀ ರಾತ್ರಿ ಗೋರ್ಟಾ ಗ್ರಾಮದ ಮೇಲೆರಗಲು ಯೋಜನೆಯನ್ನು ರೂಪಿಸಿ ಮೇ 9, 1948ರಂದು ಗೋರ್ಟಾ ಗ್ರಾಮದ ಮೇಲೆ ಭೀಕರ ದಾಳಿ ಮಾಡಿದರು. ರಜಾಕರ ದಾಳಿಯ ಸುಳಿವು ಅರಿತ ಗ್ರಾಮದ ಜನರು ಮೊದಲೇ ಮಾದಪ್ಪ ಡುಮ್ನೆಯವರ ವಿಶಾಲ ಮನೆಯಲ್ಲಿ ಸುರಕ್ಷತೆಗಾಗಿ ಕುಳಿತಿದ್ದರು. ರಕ್ಕಸಮನ್ನದ ರಜಾಕಾರರು ಗ್ರಾಮದ ಮೇಲೆ ಬೆಳಿಗ್ಗೆ 9 ಗಂಟೆಗೆ ಬರ್ಚಿ ತಲ್ವಾರ್ಗಳನ್ನು ಹಿಡಿದು ಕುದುರೆಗಳ ಮೇಲೆ ಬಂದು ಭಯಂಕರ ದಾಳಿ ಮಾಡಿದಾಗ ಸುಮಾರು 200ಕ್ಕೂ ಮಿಗಿಲಾದ ಜನರು ಹತ್ಯೆಯಾದರು. ಇದು ದಕ್ಷಿಣ ಭಾರತದಲ್ಲಿಯೇ ನಡೆದ ಅತ್ಯಂತ ಘೋರ ದುರಂತ ಘಟನೆ. ಈ ಘಟನೆಗೆ ದಕ್ಷಿಣದ ಜಾಲಿಯನ್ ವಾಲ್ಬಾಗ್ ಎಂದು ಕರೆಯುತ್ತಾರೆ. ರಜಾಕಾರರು ಕೊಲೆಯಷ್ಟೇ ಮಾಡದೆ ಮಾನಿನಿಯರ ಮಾನಭಂಗ, ಗರ್ಭಿಣಿ ಸ್ತ್ರೀಯರಲ್ಲಿ ಬರ್ಚಿ ತಿವಿಯೋದು, ಲೂಟಿ, ರೈತರ ಬಣಮೆಗಳಿಗೂ ಬೆಂಕಿ ಇಟ್ಟು ಕ್ರೂರತೆ ಮೆರೆದದ್ದು, ರಕ್ತದ ಹೊಳೆ ಹರಿಸಿದ್ದ ಸನ್ನಿವೇಶ ಹೃದಯ ಹಿಂಡುತ್ತದೆ. ಆ ಎಲ್ಲ ಶವಗಳನ್ನು ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಎದುರು ಸಾಮೂಹಿಕವಾಗಿ ಸುಟ್ಟು ಹಾಕಲಾಯಿತು. ಈ ಘಟನೆಯ ಸುದ್ದಿ ದೇಶದ ಅಂದಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು, ಗೃಹ ಮಂತ್ರಿಗಳಾದ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ತಲುಪಲು ಅವರು ಬಹಳ ನೊಂದುಕೊಂಡರು. ಕೂಡಲೇ ಪೊಲೀಸ್ ಸೆಕ್ಷನ್ ಕ್ರಮ ಕೈಗೊಂಡು ಅಷ್ಟ ದಿಕ್ಕುಗಳಿಂದ ಕ್ರೂರಿ ನಿಜಾಮನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಆತನನ್ನು ಸದೆಬಡಿದರು. ಎಲ್ಲರೂ 15ನೇ ಆಗಸ್ಟ್ 1947ರಂದು ಸ್ವಾತಂತ್ರ್ಯ ಪಡೆದರೆ ಕಲ್ಯಾಣ ಕರ್ನಾಟಕದ ಜನತೆ 17ನೇ ಸೆಪ್ಟೆಂಬರ್ 1948ರಂದು ಅಂದರೆ ಸುಮಾರು ದಿವಸಗಳ ನಂತರ ನಿಜಾಮನಿಂದ ಮುಕ್ತಿ ಪಡೆದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋರ್ಟಾ ಹತ್ಯಾಕಾಂಡ ಭಾರತೀಯರಿಗೆ ಮರೆಯಲಾರದ ದಿನ. ಈ ನೆನಪಿಗಾಗಿ ಗ್ರಾಮದಲ್ಲಿ ಹುತಾತ್ಮರ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಹತ್ಯಾಕಾಂಡದ ನಂತರವೂ ಈ ಗ್ರಾಮದ ಜನ ಇಂದಿಗೂ ಭಾವಕತೆಯಿಂದ ತನುಮನದಲ್ಲಿ ದೇಶಭಕ್ತಿ ತುಂಬಿಕೊಂಡು ಅನನ್ಯವಾಗಿ ಬಾಳುತ್ತಿದ್ದಾರೆ. ದೇಶಕ್ಕಾಗಿ ಜನರು ಯಾವ ಬಲಿದಾನಕ್ಕೂ ಸಿದ್ಧ, ಹೋರಾಟಕ್ಕೆ ಬದ್ಧ. ಈ ನೆಲದ ಕಣಕಣದಲ್ಲೂ ರಾಷ್ಟ್ರಪ್ರೇಮ ಅಪರಿಮಿತ. ಇದು ಹಚ್ಚ ಹಸಿರಾಗಿರುವುದು ಅನವರತ.
1: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆಯಾಗಿತ್ತು. ಇನ್ನೀಗ
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
3: ಈಗ ಎಲ್ಲೇ ಕೇಳಿದರೂ ಕೃತಕ ಬುದ್ಧಿಮತ್ತೆಯ ಮಾತು. ಹಾಗೆ ಕೃಷಿಯಲ್ಲಿ ಇದರ ಅಳವಡಿಕೆ ಹೇಗೆ ಸಾಧ್ಯ ಎಂದು ಆಲೋಚಿಸಿದರೆ ಕೃತಕ ಬುದ್ಧಿಮತ್ತೆಯು ಕೃಷಿಯಲ್ಲೂ ತನ್ನ ಕೈಚಳಕ ತೋರಿಸಬಲ್ಲದು. ಇಂದು ಭಾರತದ ಕೃಷಿಯ ದೃಷ್ಟಿಕೋನದಿಂದ ನೋಡಿದಾಗ ಕೃತಕ ಬುದ್ಧಿಮತ್ತೆಯು ನಿಧಾನವಾಗಿ ಕೃಷಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಿಖರ ಕೃಷಿ, ಸಂಪನ್ಮೂಲಗಳ ಮಿತವ್ಯಯ, ಬೆಳೆ ಸಂರಕ್ಷಣೆ, ನಿರ್ವಹಣೆ ಇತ್ಯಾದಿಗಳಲ್ಲಿ ತನ್ನ ಕೊಡುಗೆಯನ್ನು ನೀಡ್ತಾ ಇದೆ. ಕಾರಣ, ಕೃತಕ ಬುದ್ಧಿಮತ್ತೆಯಾಧಾರಿತ ಅನೇಕ ವ್ಯವಸ್ಥೆಗಳು ಇಂದು ಬಳಕೆಯಲ್ಲಿದೆ. ಜೊತೆಗೆ ಕೃತಕ ಬುದ್ಧಿಮತ್ತೆಯನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ಇಳುವರಿ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಅನೇಕ ಯೋಜನೆಗಳು ಕೂಡ ಜಾರಿಯಲ್ಲಿವೆ. ಈ ಕೃತಕ ಬುದ್ಧಿಮತ್ತೆಯು ದೂರ ಸಂವೇದಿ ಚಿತ್ರಗಳು, ಡ್ರೋಣ್ ಯಂತ್ರಗಳು ಮತ್ತು ಮಣ್ಣಿನ ಫಲವತ್ತತೆ ಮತ್ತು ತೇವಾಂಶ ಅಳೆಯುವ ಸೆನ್ಸಾರ್ ಇತ್ಯಾದಿಗಳನ್ನು ಬಳಸಿಕೊಂಡು ಮಣ್ಣಿನ ಆರೋಗ್ಯ, ತೇವಾಂಶದ ಮಟ್ಟ, ಬೆಳೆಯ ಅವಶ್ಯಕತೆಗಳನ್ನು ತಿಳಿಸಬಲ್ಲದು. ಇದರಿಂದ ಬೆಳೆಯ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಮತ್ತು ಗೊಬ್ಬರಗಳನ್ನು ಮಾತ್ರ ಕೊಡೋದಕ್ಕೆ ಅನುಕೂಲವಾಗುತ್ತೆ. ಅಲ್ಲದೆ ನಿಖರವಾದ ಕೀಟ ನಿರ್ವಹಣೆಯಿಂದ ಸಂಪನ್ಮೂಲಗಳ ಮಿತವಾದ ಬಳಕೆಯಿಂದ ಹೆಚ್ಚು ಇಳುವರಿ ಪಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಈ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ವಿವಿಧ ಬೆಳೆಗಳಲ್ಲಿ ಕಳೆಯನ್ನ ಮುಂಚಿತವಾಗಿಯೇ ನಿರ್ಧರಿಸಬಹುದು. ಕೃತಕ ಬುದ್ಧಿಮತ್ತೆಯಾಧಾರಿತ ಗಣಕ ಯಂತ್ರವು ಕಳೆ ಮತ್ತು ಬೆಳೆಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಬಲ್ಲದು. ಕಾರಣ, ಕಳೆಗಳ ನಿರ್ವಹಣೆಗಾಗಿ ಮಾತ್ರ ಔಷಧ ಸಿಂಪಡಣೆ ಮಾಡಬಹುದು. ಹಾಗೆಯೇ ಕೀಟ ಮತ್ತು ರೋಗದ ಉಲ್ಬಣತೆಯನ್ನ ಕೂಡ ಇದು ಪತ್ತೆ ಹಚ್ಚುತ್ತೆ. ಉತ್ಪನ್ನಗಳ ಸಾಗಾಣಿಕೆ ಸರಪಳಿಯಲ್ಲಿಯೂ ಕೂಡ ಸಹ ಕೃತಕ ಬುದ್ಧಿಮತ್ತೆಯಾಧಾರಿತ ವ್ಯವಸ್ಥೆಯ ಅಳವಡಿಕೆಯಿಂದ ಸಾಗಾಣಿಕೆ ಸಂಗ್ರಹಣೆಯಲ್ಲಿ ಮತ್ತು ಹೊಲದಿಂದ ಮಾರುಕಟ್ಟೆಯವರೆಗೂ ಉತ್ಪನ್ನಗಳನ್ನು ಪತ್ತೆ ಹಚ್ಚಿ ಸಾಗಾಣಿಕೆ ಮತ್ತು ಸಂಗ್ರಹಣೆಯ ಹಾನಿಯನ್ನು ತಡೆಯಬಹುದು. ಈ ಕೃತಕ ಬುದ್ಧಿಮತ್ತೆಯಾಧಾರಿತ ವ್ಯವಸ್ಥೆಯು ಉಪಗ್ರಹದಿಂದ ದತ್ತಾಂಶವನ್ನು ಬಳಸಿಕೊಂಡು ಕೀಟ ಮತ್ತು ರೋಗ ಹರಡುವಿಕೆಯ ಮುನ್ಸೂಚನೆಯನ್ನು ನೀಡುತ್ತೆ. ಇದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು

0: ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಕೃತಕ ಬುದ್ಧಿಮತ್ತೆ ಆಧಾರಿತ ವ್ಯವಸ್ಥೆಯು ರೈತರ ಹೊಲದ ಚಿತ್ರಣದೊಂದಿಗೆ ಉಪಗ್ರಹ ಆಧಾರಿತ ಚಿತ್ರವನ್ನು ಹೋಲಿಸಿ ಮಣ್ಣಿನ ತೇವಾಂಶದ ಮಟ್ಟದೊಂದಿಗೆ ತಾಳೆ ಹಾಕಿದಾಗ ಬೆಳೆಯ ಆರೋಗ್ಯವನ್ನು ಕೂಡ ಇದರಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೃತಕ ಬುದ್ಧಿಮತ್ತೆಯಾಧಾರಿತ ಸಂವೇದಿ ಯಂತ್ರಗಳು ಬೆಳೆಗಳಿಗೆ ಬರುವ ರೋಗ ಕೀಟಗಳನ್ನು ಸೂಚಿಸುವಂತೆ ಜಾನುವಾರುಗಳ ಆರೋಗ್ಯವನ್ನು ಕೂಡ ಸೂಚಿಸಬಲ್ಲವು. ಹವಾಮಾನದ ದತ್ತಾಂಶವನ್ನ ಬಳಸಿಕೊಂಡು ತೇವಾಂಶ ಮಟ್ಟ ಮತ್ತು ಬೆಳೆಯ ನೀರಿನ ಅವಶ್ಯಕತೆಗಳನ್ನು ಲೆಕ್ಕ ಹಾಕಿ ನೀರುಣಿಸುವ ವೇಳಾಪಟ್ಟಿಯನ್ನ ಸಿದ್ಧಪಡಿಸಲು ಈ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತೆ. ಈ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನ ಪ್ರೋತ್ಸಾಹಿಸೋದಿಕ್ಕೆ ನಮ್ಮ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಕೃತಕ ಬುದ್ಧಿಮತ್ತೆಯನ್ನು ಭಾರತದಲ್ಲಿಯೇ ಅಭಿವೃದ್ಧಿಪಡಿಸಿ ಭಾರತಕ್ಕಾಗಿಯೇ ಬಳಸಿ ಎಂಬ ದಿಶೆಯಲ್ಲಿ ಕಾರ್ಯೋನ್ಮುಖವಾಗಿದೆ. ಕಿಸಾನ್ ಇ ಮಿತ್ರ ಎಂಬ ಕೃತಕ ಬುದ್ಧಿಮತ್ತೆಯಾಧಾರಿತ ಚಾಟ್ಬಾಟ್ ಅನ್ನು ರೈತರಿಗಾಗಿಯೇ ಮೀಸಲಿಟ್ಟು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ. ಅಲ್ಲದೆ ರಾಷ್ಟ್ರೀಯ ಪೀಡೆ ಸರ್ವೇಕ್ಷಣಾ ವ್ಯವಸ್ಥೆಯು ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ನಿಖರ ಮಾಹಿತಿಯನ್ನು ನೀಡ್ತಾ ಇದೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ವೃಂದಗಾನದಲ್ಲಿ ಕೆಲವು ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ರಚಿತ ಗೀತೆ

ಕೆಲವರೆ ಇದುವರೆಗೂ ಗಾಯನ ಸುದ್ದಿ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೈಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
1: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವ ಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
2: ದೂಸರೋ ಕೋ ಜಾಗರೂಕ್ ಕರ್ತೆ ಹೇ ಔರ್ ನಶೆ ಕಿ ಲತ್ ಸೆ ಜೂಜ್ ರಹೆ ಲೋಗೋ ಕಿ ಮದದ್ ಮೇ ಆಗೇ ಆತೆ ಹೇ. ನಶಾ ಮುಕ್ತ ಭಾರತ್ ಕೆ ಲಿಯೆ ಕ್ಯಾ ಆಪ್ ಕೋಯ್ ಪಾವರ್ಫುಲ್ ಸ್ಲೋಗನ್ ಬನಾ ಸಕ್ತೆ ಹೇ ಕಿ ಹಮಾರೆ ಯಂಗ್ ಮ್ಯೂಜಿಷಿಯನ್ಸ್ ಐಸೆ ಸಾಂಗ್ಸ್ ಬನಾ ಸಕ್ತೆ ಹೇ ಜಿನ್ ಮೇ ಡ್ರಗ್ ಫ್ರೀ ಲೈಫ್ ಕಾ ಮೆಸೇಜ್ ಹೋ, ಕ್ಯಾ ಸ್ಟೂಡೆಂಟ್ಸ್ ಔರ್ ಥಿಯೇಟರ್ ಗ್ರೂಪ್ಸ್ ದಿಲ್ ಕೋ ಛೂ ಲೇನೆ ವಾಲೆ ಶಾರ್ಟ್ ಪ್ಲೇಸ್ ಲಿಖ ಸಕ್ತೆ ಹೇ ಜಿನ್ ಮೇ ಡ್ರಗ್ಸ್ ಕೆ ಖತರೋ ಕೆ ಸಾಥ್ ಸಾಥ್ ಉನ್ಸೆ ಬಾಹರ್ ನಿಕಲ್ನೆ ಕಾ ರಾಸ್ತಾ ಭೀ ಹೋ. ಮೇರಾ ಆಗ್ರಹ ಹೇ ಕಿ ವೇ ಅಲಗ್ ಅಲಗ್ ಭಾಷಾಓ ಮೇ ಐಸಾ ಕಂಟೆಂಟ್ ಬನಾಯೆ ಜಿಸ್ಸೆ ಇಸ್ ದಿಶಾ ಮೇ ಸಮಾಜ್ ಕೋ ಮದದ್ ಮಿಲೆ. ಕೈ ಬಾರ್ ಕ್ರಿಯೇಟಿವ್ ಎಫರ್ಟ್ ಫಾರ್ಮಲ್ ಕ್ಯಾಂಪೇನ್ ಸೆ ಜ್ಯಾದಾ ಅಸರ್ದಾರ್ ಹೋತೆ ಹೇ. ಆಯಿಯೆ ಭಾರತ ಕೆ ಯುವಾ ಕೋ ನಶೆ ಸೆ ದೂರ್ ರಖನೆ, ನಶೆ ಸೆ ಮುಕ್ತ ರಖನೆ ಇಸ್ ಪವಿತ್ರ ಕಾರ್ಯ ಮೇ ಹಮ್ ಸಬ್ ಅಪ್ನಿ ಭೂಮಿಕಾ ನಿಭಾಯೆ. ಆಪ್ ಅಪ್ನೆ ಪ್ರಯಾಸ ಕೋ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಕೆ ಸಾಥ್ ಸೋಷಿಯಲ್ ಮೀಡಿಯಾ ಪರ್ ಭೀ ಜರೂರ್ ಶೇರ್ ಕರೆ.
0: ಧಾರವಾಡ ತಾಲೂಕು ಗಡಿಯ ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು

0: ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಅವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ, ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
1: ಧಾರವಾಡ ತಾಲೂಕಿನ ಜಿರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜಿರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜಿರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜಿರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
0: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾ ಎಂಎಂ ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟ್ರವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985ರಿಂದ ರಾಷ್ಟೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,000,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು.

0: ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ದಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶೀ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿ ಸಣ್ಣ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ್ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಸೂಚನೆ.

ಆಕಾಶವಾಣಿ ಕಾರವಾರ ಭಾವಗೀತೆಗಳು ಕೇಳಿ. ಕೆ ಎಸ್ ನಿಸಾರ್ ಅಹಮದ್ ರಚಿತ ಗೀತೆ

ಮತ್ತೆ ಇದರ ಬಾಲ ಅದು ಮೂಸಿ ದನಿ ಕುಗ್ಗಿಸಿ ಒತ್ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ಕುರಿಗಳು ಎಡ ದಿಕ್ಕಿಗೆ ಒಬ್ಬರ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗೆ ಹೇಗೋ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ನೊಣ ಕೂತರು

ಜಮಾಬಂದಿಗ ಮಲ್ದಾರ ಬರಲು ನಮ್ಮಳೊಬ್ಬನ ಮೆಚ್ಚಿ ಮಸದ ಮಚ್ಚ ಹಿರಿದು ಕತ್ತ ಕಚಕ್ಕೆಂದು ಕೊಚ್ಚಿ ಬಿರಿಯಾನಿಯ ಮೆಹರುಬಾನಿಯ ಮಾಡಿ ಕೈಯ ಜೋಡಿಸುತ್ತ ಕಿಸೆಗೆ ಹಸಿರು ನೋಟು ತುರುಕಿ ಮುಡಿಗೆ

ತಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು, ಬಿಸಿಲಿನಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು, ಮಾತು ಮಾತು ಮಾತು ಮಾತು ಮಾತಿನ ಗೈರತ್ತಿನಲ್ಲೇ ಕರಾಮ

0: ತಳವೂರಿದ ಕುರುಬ ಕಟುಕನಾದ, ತಳವೂರಿದ ಕುರುಬ ಕಟುಕನಾದ, ಅವನ ಮಚ್ಚಿಗ ಏನು ಹೊಳಪು, ಏನು ಜಾದು, ಏನು ಮೋಹ, ಏನು ಮೋಹ.
1: ಈಗ ಕೇಳಿ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರಚಿತ ಗೀತೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಕಾರವಾರ. ಇದೊಂದು ಕಾಣೆಯಾದ ವ್ಯಕ್ತಿಯ ಬಗ್ಗೆ ಪ್ರಕಟಣೆ. ಹೆಸರು ರಾಮಣ್ಣ, ತಂದೆ ಹನುಮಂತಪ್ಪ ಭೋವಿ, ಪ್ರಾಯ 78 ವರ್ಷ, ಎತ್ತರ 5 ಪುಟ ಆಗಬಹುದು. ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಬಿಳಿ ಮಿಶ್ರಿತ ಕೂದಲ ಇರುತ್ತದೆ, ಗೋಧಿ ಮೈಬಣ್ಣ. ಕನ್ನಡ, ತೆಲುಗು, ಹಿಂದಿ ಭಾಷೆ ಮಾತನಾಡುತ್ತಾನೆ. ಬಿಳಿ ಬಣ್ಣದ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ತಂದೆಯ ಹೆಸರು ಹಾಗೂ ವಿಳಾಸ ಹನುಮಂತಪ್ಪ ಭೋವಿ, ಸಾಕೀನ್ ನ್ಯಾಸರ್ಗಿ, ತಾಲೂಕ್ ಮುಂಡಗೋಡ. ಪ್ರಕಟಣೆ ಕೇಳಿದಿರಿ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ.

0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794ಕ್ಕೆ ಏರಿಕೆ. ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಾಂತರ್ಗಾಮಿ ಬೆಂಬಲ ನೌಕೆ ನಿಪ್ಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯ ಹಕ್ಕು ಹಿಂಪಡೆದ ಐಸಿಸಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ಗೆ ತಲುಪಿದ್ದಾರೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸಾದಿರ್ ಜುಪರೋವ್ ಅವರ ಆಹ್ವಾನದ ಮೇರೆಗೆ ಅಲ್ಲಿ ಆಯೋಜಿಸಲಾಗಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿಯವರು ಇಂದು ಮತ್ತು ನಾಳೆ ಭಾಗವಹಿಸಲಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಸಚಿವರ ಮಂಡಳಿಯ ಅಧ್ಯಕ್ಷ ಕಾಸಿ ಮಾಲಿಯೇವ್ ಆದಿಲ್ಬೆಕ್ ಅಲೆಶೋವಿಚ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಕಿರ್ಗಿಸ್ತಾನ್ನ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶೃಂಗಸಭೆಯ ಜೊತೆಗೆ ವಿವಿಧ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆಯಿದ್ದು, ನಾಳೆ ನಡೆಯಲಿರುವ ರಾಷ್ಟ್ರ ಮುಖ್ಯಸ್ಥರ ಪ್ರಮುಖ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವು ತೆರಳುವ ಮುನ್ನ ಕಳೆದ ಶನಿವಾರ ಹೇಳಿಕೆ ನೀಡಿದ್ದ ಪ್ರಧಾನಿಯವರು, ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳ ಆಧಾರದ ಮೇಲೆ ಪ್ರಾದೇಶಿಕ ದೃಷ್ಟಿಕೋನವನ್ನು ಮುನ್ನಡೆಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದರು. ಭಯೋತ್ಪಾದನೆ ಪ್ರತೀಕತವಾದ ಮತ್ತು ಉಗ್ರವಾದದಿಂದ ಮುಕ್ತವಾದ ವಾತಾವರಣ ನಿರ್ಮಿಸಲು ಭಾರತವು ಎಸ್ಸಿಒ ಸದಸ್ಯ ರಾಷ್ಟ್ರಗಳೊಂದಿಗೆ ಶ್ರಮಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಪ್ರವಾಸವು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು, ಪ್ರಾದೇಶಿಕ ಶಾಂತಿ ಹಾಗೂ ಸಮೃದ್ಧಿಯ ಜಂಟಿ ಗುರಿಗೆ ನೆರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಒ 25 ವರ್ಷಗಳು ಒಟ್ಟಾಗಿ ಸುಸ್ಥಿರ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯತ್ತ ಎನ್ನುವ ಧ್ಯೇಯವಾಕ್ಯದಡಿ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದ್ದು, ಭಯೋತ್ಪಾದನಾ ನಿಗ್ರಹ, ಪ್ರಾದೇಶಿಕ ಸ್ಥಿರತೆ ಮತ್ತು ಗಡಿಯಾಚೆಗಿನ ಭದ್ರತಾ ಬೆದರಿಕೆಗಳ ನಿರ್ವಹಣೆಗೆ ಶೃಂಗಸಭೆ ಆದ್ಯತೆ ನೀಡಿದೆ. ನಾಳೆ ನಡೆಯಲಿರುವ ನಾಯಕರ ಗೋಷ್ಠಿಯಲ್ಲಿ ಬಿಷ್ಕೆಕ್ ಘೋಷಣೆ ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ಅಂತಿಮಗೊಳ್ಳುವ ನಿರೀಕ್ಷೆಯಿದೆ. ಇದೇ ವೇಳೆ ಪ್ರಧಾನಿಯವರು 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ಗೆ ಕೈಗೊಂಡಿದ್ದ 2 ದಿನಗಳ ಅಧಿಕೃತ ಪ್ರವಾಸ ನಿನ್ನೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಭೇಟಿಯ ವೇಳೆ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶಾವ್ಕ

0: ಮೊಹಮ್ಮದ್ ಮಿರ್ಜಿಯೋಯೇವ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ಮಟ್ಟಕ್ಕೇರಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಈ ಪ್ರವಾಸದ ಪ್ರಮುಖ ಮೈಲಿಗಲ್ಲಾಗಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ನೀಡಿದ ಗಣನೀಯ ಕೊಡುಗೆಯನ್ನು ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲೈ ದರಾಜಲಿ ದೋಸ್ತಲಿಕ್ ಪ್ರಶಸ್ತಿಯನ್ನು ನೀಡಿ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಗೌರವಿಸಿದರು. ಈ ಭೇಟಿಯ ವೇಳೆ ನಿರ್ಣಾಯಕ ಖನಿಜಗಳು, ಯುರೇನಿಯಂ, ರಕ್ಷಣೆ, ಡಿಜಿಟಲ್ ಪಾವತಿ, ಶಿಕ್ಷಣ, ಕ್ರೀಡೆ ಹಾಗೂ ಪರಂಪರೆ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 11 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಂಬರುವ ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ಗೆ ಹೆಚ್ಚಿಸುವ ಗುರಿ, ದೀರ್ಘಾವಧಿಯ ಇಂಧನ ಸಹಕಾರ ಮತ್ತು ರಾಜ್ಯ ನಗರ ಮಟ್ಟದ ಹೆಚ್ಚಿನ ತೊಡಗಿಸಿಕೊಳ್ಳುವಿಕೆಯು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಾತ್ರವಲ್ಲದೆ ಒಟ್ಟಾರೆ ಮಧ್ಯ ಏಷ್ಯಾ ಪ್ರದೇಶದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಹೊಸ ವೇಗವನ್ನು ನೀಡುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ರಾಷ್ಟ್ರೀಯ ವಸ್ತ್ರ ವಿನ್ಯಾಸ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ನ 2026ನೇ ಸಾಲಿನ ಜಂಟಿ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ ಇರುವ ಒಟ್ಟು 18 ನಿಫ್ಟ್ ಕ್ಯಾಂಪಸ್ಗಳ ಪದವಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದ ಯಶಸ್ವಿ ಮುಕ್ತಾಯವನ್ನು ಸಂಭ್ರಮಿಸಲು ಹಾಗೂ ಪದವಿಗಳನ್ನು ಸ್ವೀಕರಿಸಲು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಫ್ಯಾಷನ್ ಮತ್ತು ಜವಳಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖ ಮೈಲಿಗಲ್ಲಾಗಿರುವ ಈ ಸಮಾರಂಭದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೂಡ ಉಪಸ್ಥಿತರಿರಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 794ಕ್ಕೆ ಏರಿದ್ದು ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನಾ ಪ್ರದೇಶಗಳ ಸುರಂಗಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಭಾರತ ಮತ್ತು ಚೀನಾ ತಜ್ಞರನ್ನೊಳಗೊಂಡ ರಕ್ಷಣಾ ಪಡೆಗಳು ಸುರಂಗದ ಒಳಗಿರುವವರನ್ನು ಸಂಪರ್ಕಿಸಲು ನಿರಂತರ ಯತ್ನಿಸುತ್ತಿವೆ. ಆದರೂ ಇದುವರೆಗೆ ಒಳಗಿಂದ ಯಾವುದೇ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ನಾಪತ್ತೆಯಾಗಿರುವ ಸುಮಾರು 2500 ಜನರಲ್ಲಿ 100 ಮಂದಿ ಜಲವಿದ್ಯುತ್ ಯೋಜನೆಗಳ ಉದ್ಯೋಗಿಗಳೇ ಆಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇದೇ ದುರಂತದಲ್ಲಿ ಟಿಬೆಟ್ನಲ್ಲಿ 16 ಜನರು ಮೃತಪಟ್ಟಿದ್ದು 546 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ತ್ರಿಶೂಲಿ ನದಿಯಲ್ಲಿ ಉಂಟಾದ ನೀರು ದಿಢೀರ್ ಉಕ್ಕಿ ಹರಿದ ಪರಿಣಾಮ ಮಧ್ಯ ನೇಪಾಳದಲ್ಲಿದ್ದ ತೂಗು ಸೇತುವೆಯೆಂದು ಕೊಚ್ಚಿ ಹೋಗಿದ್ದು ಈ ಸೇತುವೆ ಗುಂಡಕಿ ಪ್ರಾಂತ್ಯದ ಗೋರ್ಖ್ ಜಿಲ್ಲೆಯ ಘ್ಯಾಲ್ಚೌಕ್ ಹಾಗೂ ಪೃಥ್ವಿ ಹೆದ್ದಾರಿಯ ಚರೋಡಿಯನ್ನು ಸಂಪರ್ಕಿಸುತ್ತಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಮಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಸಪೋರ್ಟ್ ನೌಕೆ DSV ನಿಪುಣ್ ಅನ್ನು ಇಂದು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಈ ನೌಕೆಯ ಸೇರ್ಪಡೆಯಿಂದ ಭಾರತದ ಕಡಲಗಡಿ ಮತ್ತು ಹಿತಾಸಕ್ತಿಯ ಕಡಲ ಪ್ರದೇಶಗಳಲ್ಲಿ ವಿಶೇಷ ಡೈವಿಂಗ್ ಮತ್ತು ನೀರಿನೊಳಗಿನ ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತೀಯ ನೌಕಾಪಡೆಯ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಅಮೆರಿಕದ ಸೌತ್ ಕೆರೋಲಿನಾಗೆ ತಲುಪಿದ್ದಾರೆ. ಇಂದು ಮತ್ತು ನಾಳೆ ಆಶ್ವಿಲ್ಲಿಯಲ್ಲಿ ನಡೆಯಲಿರುವ G20 ಮತ್ತು ಸಂಬಂಧಿತ ಪ್ರಮುಖ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಸೌತ್ ಕೆರೋಲಿನಾಗೆ ಆಗಮಿಸುವ ಮುನ್ನ ಚಿಕಾಗೋದಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಹಣಕಾಸು ಸಚಿವರು ಭಾಷಣ ಮಾಡಿದ್ದರು. ಈ ವೇಳೆ ಸಚಿವರು ಸರ್ಕಾರದ ಸಾಲದ ಮಟ್ಟ, ಆರ್ಥಿಕ ಗುರಿಗಳು ಮತ್ತಿತರ ವಿಷಯಗಳ ಕುರಿತು ವಿವರಿಸಿ ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, UAE ಹಾಗೂ EFTA ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027ರಲ್ಲಿ ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು

0: ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು ಆಯೋಜಿಸಲು ಶ್ರೀಲಂಕಾಗೆ ಸಜ್ಜಾಗಿತ್ತು. ಐಸಿಸಿಯ ಈ ನಿರ್ಣಾಯಕ ನಿರ್ಧಾರದಿಂದಾಗಿ ಮುಂಬರುವ ಟೂರ್ನಿಯಲ್ಲಿ ಶ್ರೀಲಂಕಾ ಮಹಿಳಾ ತಂಡದ ಭಾಗವಹಿಸುವಿಕೆಯ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಮಲೇಷಿಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026 ಸ್ಕ್ವಾಷ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮೊಹ್ರಿಜ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕಿತ ಅಭಯ್ ಪಿಎಸ್ಎ ಚಾಲೆಂಜರ್ ಟೂರ್ 15 ಸ್ಪರ್ಧೆಯ ಫೈನಲ್ನಲ್ಲಿ ಚೀನಾದ ಹಾಂಗ್ಕಾಂಗ್ನ 3ನೇ ಶ್ರೇಯಾಂಕಿತ ಹೆನ್ರಿ ಲೇಯುಂಗ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ವಿಶ್ವದ 24ನೇ ಸ್ಥಾನದಲ್ಲಿರುವ ಅಭಯ್ ಸಿಂಗ್ ಅವರಿಗೆ ಇದು 3ನೇ ತುವಾಂಕು ಮೊಹ್ರಿಜ್ ಪ್ರಶಸ್ತಿಯಾಗಿದೆ. ಅವರು ಈ ಹಿಂದೆ 2022 ಮತ್ತು 2024ರಲ್ಲಿ ಪಂದ್ಯಾವಳಿಯನ್ನು ಗೆದ್ದಿದ್ದರು. 2026ರಲ್ಲಿ ಐಚಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗಾಗಿ ಅಭಯ್ ಭಾರತೀಯ ಸ್ಕ್ವಾಷ್ ತಂಡದ ಭಾಗವಾಗಿದ್ದಾರೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಡ್ನ ದೋಸ್ತ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ಧ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 794ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027 ಆತಿಥ್ಯದ ಹಕ್ಕು ಹಿಂಪಡೆದ ಐಸಿಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೆ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಸೂಚನೆ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಹಾಡಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ರಾಮ್ ಪ್ರಸಾದ್ ಹಾಗೂ ನಂದಿತಾ ಹಾಡಿರುವ ಅಮೃತಧಾರೆ ಚಿತ್ರದ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಕೇಳಿ ಕಾರ್ತಿಕ್ ಹಾಗೂ ಸ್ಪರ್ಶ ಹಾಡಿರುವ ಜೀತು ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿಕಾಸ್ ವಶಿಷ್ಠ ಅವರ ಸಂಗೀತವಿದೆ.

ಕೆಳಗರೆ ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ನಂತರ 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಪ್ರಸಾರವಾಗುವುದು.

0: writes the Indian Express. And finally, Hindustan Times refers to an Army Cheetal helicopter carrying out a daring mission at 18,600 feet in Ladakh to evacuate an injured mountaineer. And with that, it's back to you, Anuja.
1: Thank you, Renu. And now, before we end the bulletin, the headlines once again. Prime Minister Narendra Modi arrives in Bishkek on a two-day visit to Kyrgyzstan to attend SCO summit and meet several SCO leaders on the sidelines. Finance Minister Nirmala Sitharaman says India is likely to sustain economic growth rate of 7% or more in financial year 2026-27. Death toll in Nepal flash flood rises to 794, while more than 2,500 people still missing. US forces strike Iranian rocket launchers on Ladakh Island in Strait of Hormuz. Iran attacks US bases in West Asia in retaliation. And in women's cricket, India beat Thailand by 94 runs in their opening match of T20 Asia Cup 2026. And with that, we end the morning news. Have a nice day.
2: ಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನು ತಿಳಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು, ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ, ಬೆಂಗಳೂರು. ಕೇಳಿ ಆಯುಷ್ ವಾಣಿ.
3: ಆತ್ಮೀಯ ಸ್ನೇಹಿತರೆ, ಇಂದಿನ ಆಯುಷ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಎಂದರೆ ಚರ್ಮ. ಹದಿಹರೆಯದರಲ್ಲಿ ಸಾಮಾನ್ಯವಾಗಿ ಮುಖದ ಮೇಲೆ ಒಂದು ಸಣ್ಣ ಕಲೆ ಬಂದರೂ ಸಹ ಉದ್ವೇಗ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮುಖದ ಚರ್ಮವು ದೇಹದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಕನ್ನಡಿ. ಈ ಕನ್ನಡಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಎಂದರೆ ಮಡವೆ. ಈ ಮಡವೆಯನ್ನು ಇಂಗ್ಲಿಷ್ನಲ್ಲಿ ಪಿಂಪಲ್ ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಏಕ್ನೆ ಅಂತ ಕರಿತೀವಿ. ಇದು ಜೀವಕ್ಕೆ ಅಪಾಯಕಾರಿಯಲ್ಲ, ಆದರೆ ಮುಖದ ಸೌಂದರ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಮಡವೆ ಅಂದ್ರೇನು? ನಮ್ಮ ಚರ್ಮದಲ್ಲಿರುವ ಎಣ್ಣೆ ಗ್ರಂಥಿಗಳು, ಅಂದರೆ ಸಿಬೇಷಿಯಸ್ ಗ್ಲ್ಯಾಂಡ್. ಹೆಚ್ಚು ಎಣ್ಣೆ ಉತ್ಪಾದಿಸಿದಾಗ ಜೊತೆಗೆ ನಾಶ ಹೊಂದಿದ ಚರ್ಮದ ಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಸೇರಿ ರಂಧ್ರಗಳನ್ನು ಮುಚ್ಚಿದಾಗ ಮಡವೆ ಉಂಟಾಗುತ್ತದೆ. ಸಾಮಾನ್ಯವಾಗಿ 16-30 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮಡವೆಯ ಬೇನೆಯು ಮೊದಲು ಕಪ್ಪು ಚುಕ್ಕಿಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇದು ತೀವ್ರ ಸ್ವರೂಪ ಪಡೆದಾಗ ಸಣ್ಣ ಸಣ್ಣ ಗುಳ್ಳೆಗಳು, ಅಂದರೆ ಪಿಂಪಲ್ಸ್ ಅಂತ ಹೇಳ್ತೀವಿ. ಅದ ನಂತರ ಕೀವು ತುಂಬಿದ ಗುಳ್ಳೆಗಳು, ಅಂದರೆ ಪಸ್ಟ್ಯೂಲ್ಸ್ ಅಂತ ನಾವು ಕರಿತೀವಿ. ಇನ್ನೂ ಹೆಚ್ಚಾದಾಗ ಚೀಲ್ಗಟ್ಟುಗಳು, ಅಂದರೆ ಸಿಸ್ಟ್ ಅಂತ ಹೇಳ್ತೀವಿ. ಅದರ ನಂತರ ಇದು ದೊಡ್ಡ ಗಂಟುಗಳಾಗುತ್ತೆ, ಇದು ನಾಡ್ಯೂಲ್ಸ್ ಅಂತ ಕರಿತೀವಿ. ಚರ್ಮವು ಕೆಂಪಾಗಿ ಎಣ್ಣೆ ಸವರಿಯಂತೆ ಗೋಚರವಾಗುತ್ತದೆ. ಕೆಲವು ಹೆಂಗಸರಲ್ಲಿ ಮುಟ್ಟಾಗುವ ಕೆಲವು ದಿನಗಳ ಮುನ್ನ ಕಾಣಿಸಿಕೊಳ್ಳುತ್ತದೆ, ಮುಟ್ಟಾದ ಕೆಲವು ದಿನಗಳ ನಂತರ ಮಾಯವಾಗುತ್ತದೆ. ಇದನ್ನು ಮುಟ್ಟು ಮುಂಚಿತ ಮಡವೆ, ಅಂದರೆ ಪ್ರೀಮೆನ್ಸ್ಟ್ರಿಯಲ್ ಏಕ್ನೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಹಾರ್ಮೋನುಗಳ ಅಸಮತೋಲನ. ಮೊಡವೆಗೆ ಸಾಮಾನ್ಯ ಕಾರಣಗಳು ಹಾರ್ಮೋನುಗಳ ವ್ಯತ್ಯಾಸ, ಅನುವಂಶಿಕತೆ, ಹೆಚ್ಚು ಎಣ್ಣೆಯುಕ್ತ ಸೌಂದರ್ಯವರ್ಧಕ ವಸ್ತುಗಳ ಬಳಕೆ, ಮಾನಸಿಕ ಒತ್ತಡ, ಅತಿಯಾದ ಸಿಹಿ ಮತ್ತು ಜಂಕ್ ಫುಡ್ಗಳ ಸೇವನೆ, ಚರ್ಮವನ್ನು ಸರಿಯಾಗಿ ಆರೈಕೆ ಮಾಡದೇ ಇರುವುದು. ಯಾವ್ಯಾವುದು ವಿಧಗಳಿವೆ ಅಂತ ನೋಡೋಣ. ಮೊದಲನೇದಾಗಿ ಇನ್ಫ್ಯಾಂಟೈಲ್ ಏಕ್ನೆ ಅಂತ ಕರಿತೀವಿ, ಅಂದರೆ ಎಳೆಗೂಸಿನಲ್ಲಿ ಬರುವ ಮಡವೆ. ಮಗು ಜನಿಸಿದ 1 ವರ್ಷದೊಳಗೆ ಮಡವೆಗಳು ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮೊದಲ 3 ತಿಂಗಳಲ್ಲಿ ಕಾಣಿಸಿಕೊಂಡು ನಂತರ ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತದೆ. ಕೆಲವು ಔಷಧಿಗಳ ಸೇವನೆಯಿಂದಲೂ ಸಹ ಮಡವೆ ಬರುತ್ತದೆ. ಉದಾಹರಣೆಗೆ ಕೆಲವು ಹಾರ್ಮೋನ್ಸ್, ಸ್ಟೀರಾಯ್ಡ್ಸ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟೀರಾನ್ಸ್, ಕೆಲವು ಲವಣಜನಕಗಳು ಅಂತೀವಿ, ಅಂದರೆ ಅಯೋಡೈಡ್ಸ್, ಬ್ರೋಮೈಡ್ಸ್, ಇವು ಸಹ ಮಡವೆ ಬರೋದಕ್ಕೆ ಕಾರಣ ಆಗುತ್ತೆ. ಹಾಗೂ ಕೆಲವು ಔಷಧಗಳು, ಕ್ವಿನೈನ್, ಡೈಸಲ್ಫರಾಮ್, ಕಾಡ್ಲಿವರ್ ಆಯಿಲ್, INH, ಸ್ಟೆಪ್ಟೋಮೈಸಿನ್, ಈ ಔಷಧಿಗಳನ್ನು ಸೇವಿಸುವಾಗ ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು. ಹಾಗೂ ಇನ್ನೊಂದು ಆಕ್ಯುಪೇಷನಲ್ ಹಜಾರ್ಡ್ ಏಕ್ನೆ ಅಂತ ಕರಿತೀವಿ, ಅಂದರೆ ಉದ್ಯೋಗದ ಮಡವೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಎಣ್ಣೆ, ಟಾರ್ಗಳು, ಮೇಣ, ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್, ಇವ ಸಂಪರ್ಕದಿಂದ ಈ ಒಂದು ಮಡವೆ ಉಂಟಾಗುತ್ತೆ. ಇದನ್ನು ಉದ್ಯೋಗದ ಮಡವೆ ಅಂತ ಕರಿತೀವಿ. ಈ ಮಡವೆ ಇದ್ದವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗುತ್ತೆ. ಮೊದಲನೆಯದಾಗಿ ಆಹಾರದಲ್ಲಿ ಪಥ್ಯೆ, ತುಪ್ಪ, ಬೆಣ್ಣೆ, ಜಿಡ್ಡು ಪದಾರ್ಥ, ಚಾಕೊಲೇಟ್ಗಳು, ಐಸ್ ಕ್ರೀಮ್ಗಳನ್ನು ಇವು ಪ್ರಚೋದನಕಾರಿಯಾಗೋದ್ರಿಂದ ಇದರಿಂದ ದೂರ ಇರುವುದು ಒಳ್ಳೆಯದು. ಹಾಗೆ ಜಿಡ್ಡಾದ ಮುಖವನ್ನು ದಿನಕ್ಕೆ 5-6 ಬಾರಿ ಸೋಪು ಮತ್ತು ನೀರಿಂದ ಸ್ವಚ್ಛ ಮಾಡಿ ಮುಖವನ್ನು ಎಣ್ಣೆ ರಹಿತವಾಗಿ ಇಟ್ಟುಕೊಳ್ಳಬೇಕು. ಉಗುರಿನಿಂದ ಮಡವೆಗಳನ್ನು ಚೀಟಬಾರದು, ಇದರಿಂದ ಶಾಶ್ವತವಾಗಿ ಕಲೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸಾಕಷ್ಟು ನೀರು ಕುಡಿಯಿರಿ, ತಾಜಾ ಹಣ್ಣು, ತರಕಾರಿ, ಪೌಷ್ಟಿಕ ಆಹಾರ ಸೇವಿಸಿ, ಜಂಕ್ ಫುಡ್, ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಕಡಿಮೆ ಮಾಡಿ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ದೆ ಮಾಡಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಕೇವಲ ಮಡವೆ ಮಾತ್ರವಲ್ಲ, ಅದರ ಮೂಲ ಕಾರಣ ಗುರುತಿಸಿ ವ್ಯಕ್ತಿಯ ದೈಹಿಕ ಮಾನಸಿಕ ಸ್ವಭಾವವನ್ನು ಪರಿಗಣಿಸಿ ಚಿಕಿತ್ಸೆಯನ್ನು ನೀಡ್ತೀವಿ. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಅಥವಾ ಹೋಮಿಯೋಪತಿ ಆಸ್ಪತ್ರೆಯನ್ನು ಸಂಪರ್ಕಿಸಿ

0: ಸಿ ಉಚಿತವಾದ ಚಿಕಿತ್ಸೆಯನ್ನು ಪಡೆಯಿರಿ. ಸಾಮಾನ್ಯವಾಗಿ ಬಳಸುವ ಔಷಧಿಗಳು ಸಲ್ಫರ್, ಸ್ಯಾಂಗ್ಯುನೇರಿಯಾ, ಕಾಲಿಬ್ರೋಮ್, ತೂಜಾ, ಆಂಟಿಯಂ ಕ್ರೂಡ್, ಆಂಟಿಯಂ ಟಾಟ್, ಬರ್ಬೇರಿಸ್ ಆಕ್ವಿಹೋಲಿಯಂ, ಇನ್ನೂ 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ಔಷಧಿಗಳನ್ನು ಸ್ವಯಂ ಸೇವಿಸದೆ ಅರ್ಹ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಔಷಧಿಯನ್ನು ಪಡೆದರೆ ಸೂಕ್ತ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಆರೋಗ್ಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನ ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹಣ ಆರ್ಥಿಕವಾಗಿ ಸ್ವತಂತ್ರಳಾದಾಗ, ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಗಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಸೂಚನೆ.

ആകാശവാണി കാർവര ಮಂಜುಳ ಗಾನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿರುವ ಅವಳ ನೆರಳು ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಜಯರಾಜ್ ಅವರ ಸಂಗೀತವಿದೆ.

ವಾಣಿ ಜಯರಾಮ್ ಹಾಡಿರುವ ದೇವದಾಸಿ ಚಿತ್ರದ ಗೀತೆ, ರಚನೆ ಶ್ರೀ ಪುರಂದರದಾಸ, ಸಂಗೀತ ಜಿ ಕೆ ವೆಂಕಟೇಶ್.

ಈಗ ಕೇಳಿ ವಾಣಿ ಜಯರಾಮ್ ಹಾಡಿರುವ ಜಾರಿ ಬಿದ್ದ ಜಾಣ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಕೆಳಗರೆ ಇದುವರೆಗೂ ಮಂಜುಳಗಾನ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗುವುದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತನುಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯ ಹೊಸ ಹೊಸವನಾನರನು. ಜ್ವರ ಬಂದು ತನುಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯ ಹೊಸ ಹೊಸವನಾನರನು. ಕರಣ ತಪನೆಗಳಿಳಿಯ ಕಾರಣವದೇನಿರಲಿ, ಮರುಜನ್ಮವಾತ್ಮಂಗೆ ಮಂಕುತಿಮ್ಮ. ಕರಣ ತಪನೆಗಳಿಳಿಯ ಕಾರಣವದೇನಿರಲಿ, ಮರುಜನ್ಮವಾತ್ಮಂಗೆ ಮಂಕುತಿಮ್ಮ.

ನಮಗೆ ಕಾಯಿಲೆ ಕಸಾಲೆ ಬರುತ್ತೆ, ನರಳುತ್ತೀವಿ, ದುಃಖಿಸ್ತೀವಿ, ಕೆಲವು ಸಾರಿ ತೀವ್ರ ನಿರಾಶೆ ಕೂಡ ಅಮರ್ಬಿಡುತ್ತೆ. ಆದರೆ ಅದೇ ಕಾಯಿಲೆ ಸ್ವಲ್ಪ ದಿನದ ನಂತರ ಪೂರ್ತಿ ವಾಸಿಯಾದಾಗ ಡಾಕ್ಟ್ರು ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದಾಗ ಎಂಥ ಹುರುಪು, ಎಷ್ಟು ಆನಂದ! ಹೊಸ ಆರೋಗ್ಯದಲ್ಲಿ ಹೊಸ ಮನುಷ್ಯರೇ ಆಗಿಬಿಟ್ಟಂಥ ಸಂಭ್ರಮ. ಉರಿ ಬೇಗೆ ಇಳಿಯೇ ಹೊಸ ಹೊಸಬನಾ ನರನು ಮರುಜನ್ಮವಾತ್ಮಂಗೆ ಅಂತಾರೆ ಡಿ ವಿ ಜಿ. ಸದ್ಯ ಆ ರೋಗದಿಂದ ಬಚಾವಾದ್ನಪ್ಪ, ಇನ್ನೊಂದು ಜನ್ಮ ಬಂದಾಗಾಯ್ತು ಅಂತ ಅನೇಕರು ಆಗಾಗ ಉದ್ಗರಿಸೋದನ್ನು ನಾವೆಲ್ಲ ಕೇಳಿದ್ದೀವಿ. ಇಂಥ ಲವಲವಿಕೆ ಮಕ್ಕಳಲ್ಲಿ ಹೆಚ್ಚು.

ಬೆಳಿಗ್ಗೆ ತಾನೇ ಜ್ವರದ ತಾಪದಿಂದ ಅಸಹಾಯಕವಾಗಿ ಮುಲುಗುತ್ತಾ ಮಲಗಿರುತ್ತೆ ಪುಟ್ಟಕಂದ. ಅಮ್ಮ ಬಂದು ಹಾಲು ಕುಡಿಸಿ ಒಂದು ಚಮಚ ಔಷಧಿ ಹಾಕಿ ಹೊದಿಕೆ ಹೊತ್ತಿಸಿ ಹೋಗ್ತಾಳೆ. ಅಗೋ, ಮಧ್ಯಾಹ್ನವೇ ಜ್ವರ ಬಿಟ್ಟಾಯ್ತು, ಕುಣಿತ ಶುರು ಆಯಿತು. ಆ ಮುದ್ದು ಮುಗದಲ್ಲಿ ಎಳೆನಗೆಯ ಬೆಳದಿಂಗಳು, ಬಣ್ಣದ ಚೆಂಡು ಹಿಡಿದು ಆಟಕ್ಕೆ ಹೊರಟು ಆಯಿತು. ಕಂಗಾಲಾಗಿದ್ದ ತಾಯಿ ಮಟ್ಟಿಗೆ ಮಗುವಿನ ಹೊಸ ಜನ್ಮ ಇದು. ಇನ್ನು ಅನೇಕ ಬಾರಿ ಈ ಕಾಯಿಲೆಗಳಿಂದ ನಮಗೆ ಅಂತರಂಗ ಶುದ್ಧಿ ಕೂಡ ಪ್ರಾಪ್ತವಾಗಿ ಬಿಡುತ್ತೆ. ನಮ್ಮ ತಪ್ಪುಗಳು ನಮಗೆ ಗೋಚರಿಸುತ್ತೆ, ಪಶ್ಚಾತ್ತಾಪ ಪಡ್ತೀವಿ, ಛೇ ಇನ್ಮುಂದೆ ಹೀಗೆ ನಡ್ಕೋಬಾರ್ದಪ್ಪ, ಹೊಸ ಮನುಷ್ಯ ಆಗಿ ಹೊಸ ಜೀವನ ಆರಂಭಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ, ಹಾಗೆ ನಡ್ಕೊಳ್ತೀವಿ. ಇದು ಡಿ ವಿ ಜಿ ಅವರು ಸಾಕ್ಷಾತ್ಕರಿಸ್ಕೊಂಡ ಹಾಗೆ ಆತ್ಮನಿಗೆ ಸಂದ ಮರುಜನ್ಮ. ಆಮೇಲೆ ಹಿಂದೆ ನಾವು ಚರ್ಚಿಸಿದ ಹಾಗೆ ಇಂದ್ರಿಯ ಕಾತರತೆ ಕೂಡ ನಮ್ಮನ್ನು ಕಾಡುವಂಥ ಒಂದು ಕಾಯಿಲೆನೇ. ಒಂದು ಘಟ್ಟದಲ್ಲಿ ಕಾತರತೆ ಮುಕ್ತಾಯವಾಗೋದು ಅಷ್ಟೇ ಸತ್ಯ. ಇಂದ್ರಿಯ ಬಯಕೆ ಇದೆಯಲ್ಲ, ಪೂರೈಕೆ ಆದರೂ ಶಮನವೇ, ಅಥವಾ ಜಿತೇಂದ್ರಿಯರಾಗಿ ನಾವದನ್ನು ಗೆದ್ದರೂ ಅದೂ ಶಮನವೇ. ಕಾರಣವದೇನಿರಲಿ, ಕರಣ ತಪನೆಗಳಿಳಿಯೇ ಅದು ಖಂಡಿತವಾಗಿಯೂ ಸ್ವಾಗತಾರ್ಹ ಹೊಸ ಹುಟ್ಟು.

ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.

ಮಲ್ಲಿಗೆ ಹೂವಿನಷ್ಟೇ ಚೆಂದುಳ್ಳಿ ಪದ್ಯ ಇದು. ರಮಣೀಯತೆಯಿಂದ ಸುಭಗತೆಯಿಂದ ಎಲ್ಲರ ಮನಸ್ಸನ್ನು ಸೆಳೆದುಕೊಳ್ಳುವಂಥದ್ದಿದು. ಇದನ್ನು ನಾಲಿಗೆ ಮೇಲೆ ಕುಣಿಸದ ಪ್ರಜ್ಞಾವಂತ ಕನ್ನಡಿಗರೇ ಇಲ್ವೇನೋ. ಚೆಲುವು ಮಾಧುರ್ಯ ತತ್ವಗಳ ಜತೆ ಜತೆಗೆ ಸಹಜ ಸುಂದರ ಪ್ರಾಸ ಈ ಪದ್ಯದ ವೈಶಿಷ್ಟ್ಯ. ಇಲ್ಲಿ ಒಬ್ಬ ಮನುಷ್ಯ ಹೇಗೆ ಪರಿಪೂರ್ಣನಾಗಬೇಕೋ ಹಾಗೆ ಅವನು ಪರಿಪೂರ್ಣನಾಗಬೇಕಾದರೆ ಎಂಥೆಂಥ ಸದ್ಗುಣಗಳನ್ನು ಅವನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಅತಿಮಧುರವಾಗಿ ಡಿ ವಿ ಜಿ ಬಣ್ಣಿಸ್ತಾರೆ. ಒಬ್ಬ ಸನ್ಮನುಷ್ಯನ ಸನ್ಮನಸ್ಸು ಅನ್ನೋ ಮಾತು ಬಂದಾಗ ವಾಲ್ಮೀಕಿ ಮಹರ್ಷಿ ಹೇಳಿರೋ ಒಂದು ಮಾತು ನೆನಪಿಗೆ ಬರುತ್ತೆ. ತಾವು ಸ್ನಾನ ಮಾಡಲಿರೋ ಸರೋವರವನ್ನು ಶಿಷ್ಯನಿಗೆ ಹೀಗೆ ವರ್ಣಿಸ್ತಾರಂತೆ. ಆಕರ್ದಮವಿದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥಾ. ಕೆಸರೂ ಕದಡುಗಳಿಲ್ಲದೆ ಪ್ರಸನ್ನವೂ ರಮಣೀಯವೂ ಆಗಿ ಸನ್ಮನುಷ್ಯನ ಮನಸ್ಸಿನಂತೆ ಇತ್ತಂತೆ ಆ ಸರೋವರ. ಇಲ್ಲಿ ಈ ಮಲ್ಲಿಗೆ ಪದ್ಯ ಬಣ್ಣಿಸೋದು ಅಂಥದ್ದೇ ಮನಸ್ಸನ್ನು. ಬೆಟ್ಟದಡಿ ಹುಲ್ಲಾಗೋ, ಹೌದು ಅಲ್ಲಿ ಅದೇ ಸಹಜ. ಮನೆಗೆ ಮಲ್ಲಿಗೆಯಾಗೋ, ಏನೆಲ್ಲ ಇದೆ ಈ ಪುಟ್ಟ ಮಲ್ಲಿಗೆಯಲ್ಲಿ! ಧವಳ ಕಾಂತಿ, ದಿವ್ಯ ಸುಗಂಧ, ರೇಷ್ಮೆಯ ಮೃದುತೆ. ಈ ಮೃದುತೆಗೆ ಇನ್ನೊಂದು

ಹೋಲಿಕೆನೇ ಇಲ್ಲ. ಇದ್ರೆ ಅದು ಹಸುಕಂದನ ಚಂದುಟಿ ಅಷ್ಟೆ. ಹೀಗೆ ಮಲ್ಲಿಗೆಯಂಥ ಪರಿಮಳ ವ್ಯಕ್ತಿತ್ವವನ್ನು ಬೆಳೆಸಿಕೋ ಅಂತಾರೆ ಡಿ ವಿ ಜಿ. ಇನ್ನು ಕಷ್ಟಗಳ ಮಳೆ ಸುರಿದ್ರೆ ಏನಿಲ್ಲ, ಆಗ ಸುಮ್ಮನೆ ಕಲ್ಲಾಗ್ಬಿಡು ಅಷ್ಟೇ. ಗೋರ್ ಕಲ್ಲ ಮೇಲೆ ಮಳೆಗರೆದರೆ ಅದಕ್ಕೇನು ಬಾಧಕ? ಪದ್ಯದ ಸೊಗಸು ಕೆನೆ ಆಗಿರೋದು ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಅನ್ನೋ ಮಾತಿನಲ್ಲಿ ನಾವು ಗಮನಿಸಬೇಕು. ಈ ಬೆಲ್ಲ ಸಕ್ಕರೆಗಳಿಗೆ ಸಿಹಿ ಗುಣ ಮಾತ್ರವಲ್ಲ,

0: ಬಟ್ಟೆಯಿಂದ ಒಂದು ತುತ್ತು, ನಮ್ಮ ಬಟ್ಟಲಿಂದ ಒಂದು ಗುಟುಕು ಅವರಿಗೆ ಕೊಡೋಣ. ಇಂಥ ಸುಸಂಸ್ಕೃತಿಯನ್ನು ಬೆಳೆಸ್ಕೋ, ಈ ಹಿರಿಮೆಯಿಂದ ಎಲ್ಲರೊಳಗೊಂದಾಗು ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
1: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
0: ನಡೀರಿ ನೋಡೋಣ ಭವಿಷ್ಯ ಅಲ್ಲಿನಂತ ನಮ್ಮ ಮನುಷ್ಯ
1: ಹಳೆ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
2: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ

ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಸೂಚನೆ.

ಆಕಾಶವಾಣಿ ಕಾರವಾರ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ

ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ರಚನೆ ದೊಡ್ಡರಂಗೇಗೌಡ.

0: ಆಕಾಶವಾಣಿ ಕಾರವಾರ, ಸಮಯ 9:15. ಆರೋಗ್ಯ ಕಾರ್ಯಕ್ರಮ ಬೊಜ್ಜು, ಈ ಕುರಿತು ಡಾಕ್ಟರ್ ಕಾವೇರಿ ಹಿರೇಮಠ್ ಅವರೊಡನೆ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ನಮ್ಮ ಜೀವನ ಶೈಲಿ, ಕೆಲಸದ ವೈಖರಿ ಇದೆಲ್ಲ ಬಹಳ ಭಿನ್ನವಾಗಿದೆ. ಇದರ ಪರಿಣಾಮವಾಗಿ ನಮ್ಮೆಲ್ಲರಲ್ಲೂ ಇವತ್ತು ಒಂದಿಲ್ಲ ಒಂದು ಕಾರಣದಿಂದ ಬೊಜ್ಜು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ. ಈ ಬೊಜ್ಜು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ನಾವು ಇವತ್ತು ನೋಡಬಹುದು. ಹಿಂದಿನ ಕಾಲದೊಳಗೆ ನಾವು ನೋಡಿದಾಗ ಇದರ ಸಮಸ್ಯೆ ಅಷ್ಟೊಂದು ತೀವ್ರ ಅಂತ ಅನಿಸಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಈ ಒಂದು ಸಮಸ್ಯೆ ಮಕ್ಕಳಿಂದ ಹದಿಹರೆಯದವರವರೆಗೂ, ಮಧ್ಯ ವಯಸ್ಸಿನ ಮಹಿಳೆಯರಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಇದು ಒಂದು ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇದೆ. ಹಂಗಾದ್ರೆ ಈ ಬೊಜ್ಜಿಗೆ ಕಾರಣ ಏನು? ಚಿಕಿತ್ಸಾ ವಿಧಾನಗಳೇನು? ಯಾಕೆ ಈ ಬೊಜ್ಜಿನ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಕಾವೇರಿ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಕಾವೇರಿ ಹಿರೇಮಠ್ ಅವರು ಹುಬ್ಬಳ್ಳಿಯಲ್ಲಿ ಆಯುರ್ವೇದ ವೃತ್ತಿಯನ್ನಾಗಿ ಆಯುರ್ವೇದ ವೈದ್ಯೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಕಾವೇರಿ ಹಿರೇಮಠ್ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಕಾವೇರಿ ಹಿರೇಮಠ್ ಅವರ, ಬೊಜ್ಜು ಅನ್ನೋದು ಇವತ್ತು ಒಂದು ದೊಡ್ಡ ಸಮಸ್ಯೆ ಆಗಿದೆ, ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ?
2: ಇಂದಿನ ಜನರಲ್ಲಿ ಬೊಜ್ಜು ಒಂದು ಭಯಂಕರ ಸಮಸ್ಯೆ ಆಗಿಬಿಟ್ಟಿದೆ. ಅದು ಭಾರತದಲ್ಲಿ ಬೊಜ್ಜಿನಿಂದ ಬಳಲುವವರ ಸಂಖ್ಯೆ NFHS ಅಂದರೆ ರಾಷ್ಟ್ರೀಯ ಪರಿವಾರ ಆರೋಗ್ಯ ಸಮೀಕ್ಷೆ ಪ್ರಕಾರ 20% ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ 17% ಹೆಚ್ಚಾಗಿದೆ ಮ್ಯಾಮ್. ಈ 10 ವರ್ಷದಲ್ಲಿ ಈ ಸಮಸ್ಯೆ ದ್ವಿಗುಣಗೊಂಡಿದೆ. ನೀವು ಹೇಳಿದ ಪ್ರಕಾರ ಈಗ ಹಳೆ ಕಾಲದಕ್ಕಿಂತ ಈಗ ಮಾಡರ್ನ್ ಯುಗದಲ್ಲಿ ತುಂಬ ಹೆಚ್ಚಾಗಿದೆ ಅಂತ ಸರ್ವೆ ಕಂಡು ಹಿಡಿದಿದ್ದಾರೆ. ಮೇಲಾಗಿ ಬೊಜ್ಜು ಹಳ್ಳಿಗಿಂತ ಶಹರದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ.
1: ಯಾಕೆ ಇದು ಬೊಜ್ಜು ಹೆಚ್ಚಾಗ್ಲಿಕ್ಕೆ ಏನ್ ಕಾರಣ ಅಂತೀರಿ?
2: ಬೊಜ್ಜುಗೆ ಕಾರಣ ಅನೇಕ ರೀತಿಯಿಂದ ಇರುತ್ತೆ. ಬೊಜ್ಜು ಅಥವಾ ಒಬೆಸಿಟಿ ಎರಡನ್ನು ಒಂದೇ ಅರ್ಥದಲ್ಲಿ ಹೇಳ್ಬೋದು. ಈ ಎಲ್ಲ ರೋಗಗಳಿಗೆ ಮನೆ ಅಥವಾ ತವರೂರು ಎಂದು ಹೇಳಬಹುದು. ಇಂದಿನ ಕಾಲದಲ್ಲಿ ಮಾಡರ್ನೈಸೇಷನ್ ಅಂದ್ರೆ ಟಿವಿ, ಇಂಟರ್ನೆಟ್, ಅಡ್ವರ್ಟೈಸ್ಮೆಂಟ್, ತೋರಿಸುವಂತ ಆಹಾರ ಪದಾರ್ಥ, ಪ್ರೊಸೆಸ್ಡ್ ಫುಡ್, ಚೈನೀಸ್ ಫುಡ್ಡು, ಇಟಾಲಿಯನ್ ಫುಡ್ಡು, ಅವನ್ನೆಲ್ಲ ಜನರು ಮಾರು ಹೋಗೋದರಿಂದ, ಹೈ ಕ್ಯಾಲರಿ ಫುಡ್ ತಗೊಳ್ಳೋದ್ರಿಂದ ಅದು ಮಾಡರ್ನೈಸೇಷನ್ ಅನ್ಬೋದು. ಎಲ್ಲರಿಗೂ ಓಡುವ ಅವಸರ, ಆಹಾರದ ಬಗ್ಗೆ ಒಂಚೂರು ಗಮನವಿಲ್ಲ, ತೋಚಿದ್ದು ತಿಂದು ಬೈಕ್ ಅಥವಾ ಗಾಡಿ ಹತ್ತಿ ಹೋಗುವ ಒಂದು ಅವಸರ. ಅಂದ್ರೆ ಸಾಫ್ಟ್ ಡ್ರಿಂಕ್ಸ್, ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಎಂದೆಲ್ಲ ಸೇವಿಸ್ತಾರೆ. ಎಕ್ಸಸೈಸ್ ಮಾಡೋದಿಲ್ಲ, ಇದರಿಂದ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ಕ್ಯಾಲರಿ ಬರ್ನ್ ಆಗೋದಿಲ್ಲ, ಕ್ಯಾಲರಿ ಶೇಖರಣೆ ಆಗುತ್ತದೆ, ಇದೇ ಮುಂದೆ ಬೊಜ್ಜು ಆಗುತ್ತದೆ.
1: ಈಗ ಕಾವೇರಿ ಅವರು, ನಾವು ಇವತ್ತಿನ ಮಕ್ಕಳನ್ನು ನೋಡಿದಾಗ ನಾವು ಹಿಂದಿನ

0: ಮಕ್ಕಳಕ್ಕೆ ಒಂದು ಕ್ಷಣ ಹೋದ್ರೆ ಹಿಂದಿನ ಕಾಲದ ಮಕ್ಕಳು ಸದಾ ಕಾಲ ಗ್ರೌಂಡ್ನಾಗ ಆಟ ಆಡ್ತಿದ್ರು, ಜಿಗಿತಿದ್ರು, ಓಡ್ತಿದ್ರು, ಮರ ಹತ್ತಿದ್ರು, ಇಳಿತಿದ್ರು, ಈಸ್ತಿದ್ರು, ಕುಣಿತಿದ್ರು. ಇದೆಲ್ಲ ಇವತ್ತಿನ ನಮ್ಮ ಮಕ್ಕಳು ಇದು ಯಾವುದಕ್ಕೂ ಹೋಗುವುದಿಲ್ಲ. ಇದಕ್ಕೆ ಒಂದು ಪರೋಕ್ಷ ಕಾರಣ ತಂದೆ ತಾಯಿಗಳು ಆಗ್ತಾರೆ. ಅಂದ್ರೆ ಓವರ್ ಪ್ರೊಟೆಕ್ಟಿವ್ ಚಿಲ್ಡ್ರನ್ ಇವತ್ ಇದ್ದಾರೆ. ಈ ಮಕ್ಕಳ ಬೊಜ್ಜಿನ ಸಮಸ್ಯೆಗೆ ಏನ್ ಕಾರಣ ಅಂತೀರಿ?
1: ಈಗಿನ ಮಕ್ಕಳಲ್ಲಿ ಸಮಸ್ಯೆಗೆ ಮೂಲ ಕಾರಣ ನ್ಯೂಕ್ಲಿಯರ್ ಫ್ಯಾಮಿಲಿ ಮೇಡಮ್. ಯಾಕಂದ್ರೆ ಮನೆಯಲ್ಲಿ ಇಬ್ರು ದುಡಿಯೋದ್ರಿಂದ ಮನೆಯಲ್ಲಿ ಅವ್ರು ಬಂದಾಗ ಯಾರು ಮನೆಯಲ್ಲಿ ಇರಲ್ಲ. ಅಂದ್ಕೊಳ್ಳೆ ಅವರು ಟಿವಿಗೆ ಮಾರು ಹೋಗ್ತಾರೆ. ಟಿವಿಗೆ ಮಾರು ಹೋದ್ರೆ ಟಿವಿಯಲ್ಲಿ ಹೆಚ್ಚು ಮೀಡಿಯಾ ಅಟ್ರಾಕ್ಷನ್ಸ್ ತುಂಬಾ ಇರುತ್ತೆ. ಮೀಡಿಯಾ ಅಟ್ರಾಕ್ಷನ್ಸ್ ಅಂದ್ರೆ ಏನಾದರೂ ಒಂದು ಮೊಬೈಲ್ ಹಿಡ್ಕೊಂಡು ಅಥವಾ ಟಿವಿ ಮುಂದೆ ಯಾವಾಗಾದ್ರೂ ಕೂತ್ಕೊಂಡೇ ಇರ್ತಾರೆ, ಗೇಮ್ ಆಡೋದು ಅದೆಲ್ಲ. ಯಾಕಂದ್ರೆ ಹೊರಗೋಗಿ ಆಡಿದ್ರೆ ಕ್ಯಾಲರಿ ಬರ್ನ್ ಆಗುತ್ತೆ, ಅಂದ್ರೆ ಮೈಯಲ್ಲಿಂದ ಶಕ್ತಿ ವ್ಯಯ ಆಗಿ ಬಾಡಿಯಲ್ಲಿ ಶಕ್ತಿ ಸಂಚಾರವಾಗಿ ಕ್ಯಾಲರಿ ಎಲ್ಲ ಬರ್ನ್ ಆಗಿ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಈ ಮಕ್ಕಳಲ್ಲಿ ನಾವು ಓವರ್ ಪ್ರೊಟೆಕ್ಟಿವ್ ಯಾಕಂತಂದ್ರೆ ಹೆಚ್ಚು ಕಡಿಮೆ ಈಗ ನಾವು ಅಪಾರ್ಟ್ಮೆಂಟಲ್ಲಿ ಜೀವಿಸೋದ್ರಿಂದ ಮುಂದಿನವರು ಅಷ್ಟು ಕೇರ್ ತಗೊಳ್ಳಲ್ಲ. ತಮ್ಮ ಮನೆ ಆಯ್ತು, ತಾವಾಯ್ತು, ನ್ಯೂಕ್ಲಿಯರ್ ಫ್ಯಾಮಿಲಿ, ನಾವು ಮತ್ತೆ ಒಂದೇ ಅಥವಾ ಎರಡು ಮಕ್ಕಳು ಮನೆಗೆ, ಆದ್ರಿಂದ ಅವ್ರನ್ನ ಹೊರಗೆ ಬಿಡ್ಲಿಕ್ಕೆ ಮನಸ್ಸು ಬರಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಷ್ಟೊಂದು ಮೀಡಿಯಾದಲ್ಲಿ ನೋಡ್ತಾ ಇರ್ತೇವೆ, ಮಕ್ಕಳು ಕಳ್ಳರಿದ್ದಾರೆ, ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ, ಮತ್ತೆ ಅದು ಲೈಂಗಿಕ ದೌರ್ಜನ್ಯ ಅದು ಇದು ಅಂತ ಕೆಲವೊಂದು ಮಾಹಿತಿ ಇರುತ್ತೆ. ಅದನ್ನ ನಾವು ವಿಚಾರ ಮಾಡಿ ಮಕ್ಕಳನ್ನ ನಾನು ಹೊರಗೆ ಕಳಿಸೋದಿಲ್ಲ. ಆದ್ದರಿಂದ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆ ಅಧಿಕವಾಗಿರುತ್ತದೆ. ಯಾವ ಮಕ್ಕಳು ಹೊರಗೆ ಬರಲ್ಲ, ಯಾವ ಮಕ್ಕಳು ಹೊರಗೆ ಬರಲ್ಲ ಅಂದ್ರೆ ಗ್ರೌಂಡ್ ಎಲ್ಲ ಖಾಲಿ ಇರುತ್ತೆ, ಎಲ್ಲರೂ ಮೊಬೈಲ್. ಏನಾದರೂ ಒಂದು ಮಕ್ಕಳಿಗೆ ಅದು ಮಾಡಬೇಡ, ಇದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಮಕ್ಕಳಿಗೆ ಆ ಸಾಮಾನು ಹೊಡಿತೀಯ, ಈ ಸಾಮಾನು ಹೊಡಿತೀಯ ಅಂತ ಹೇಳಿ ಮನೇಲಿ ಸುಮ್ಮನೆ ತಪ್ಪಿ ಕೊಡಬೇಕು ಅವರು. ಅದರಿಂದ ಮೊಬೈಲಿಗೆ ಮಾರು ಹೋಗ್ತಾರೆ. ಯಾವಾಗಲೂ ಸಾಮಾನ್ಯ ಕುಳಿತೇ ತಿನ್ನುವುದು, ಮೊಬೈಲ್ ನೋಡ್ಕೋತೇ ತಿನ್ನುವುದು, ಟಿವಿ ನೋಡ್ಕೋತೇ ತಿನ್ನೋದು, ಅಂದ್ಕೊಳ್ಳೆ ಬೊಜ್ಜು ಶೇಖರಣೆಯಾಗಿ ಓವರ್ ಒಬೇಸ್ ಆಗುತ್ತಾರೆ.
0: ಅದ್ರ ಜೊತೆಗೆ ಇವತ್ತಿನ ನಮ್ಮ ಈ ಫಾಸ್ಟ್ ಫುಡ್ ಕಲ್ಚರ್ ಕೂಡ
1: ಒಂದು ಕಾರಣ ಆಗ್ಬಹುದು. ಮನೆಯಲ್ಲಿ ಇಬ್ರು ದುಡಿಯೋದ್ರಿಂದ ಮನೆಯಲ್ಲಿ ಯಾರು ಅಡಿಗೆ ಮಾಡೋಲಿಕ್ಕೆ ತುಂಬಾ ಸುಸ್ತಾಗಿರುತ್ತೆ. ಆವಾಗ ಕನ್ವೀನಿಯಂಟ್ ಫುಡ್ ಅಂದ್ರೆ ಔಟ್ಸೈಡ್ ಫುಡ್ ಅಂತಂದ್ರೆ ಅದರಿಂದ ಹೊರಗಿನ ತಿಂಡಿಗಳಿಗೆ ಜನರು ಮಕ್ಕಳು ಮಾರು ಹೋಗ್ತಾರೆ. ಈ ಹೊರಗಿನ ಆಹಾರ ಅಂದ್ರೆ ಪ್ರೊಸೆಸ್ಡ್ ಇರುತ್ತೆ, ಸಾಲ್ಟಿ ಇರುತ್ತೆ, ವೆರಿ ಟೇಸ್ಟಿ ಇರುತ್ತೆ, ಮತ್ತೆ ಹೈ ಕ್ಯಾಲರಿ ಇರುತ್ತೆ. ಇದರಿಂದ ಫ್ಯಾಟ್ ಕಲೆಕ್ಷನ್ ಬೇಗ ಆಗುತ್ತೆ.
0: ಹಿಂಗಾಗಿ ಇವತ್ತು ಮಕ್ಕಳಲ್ಲಿ ಕೂಡ ಈ ಬೊಜ್ಜಿನ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ ಅಂತ ಹೇಳ್ಬೋದು. ಈಗ ಕಾವೇರಿ ಅವರ ನಾವು ಮಹಿಳೆಯರತ್ತ ಗಮನ ಹರಿಸಿದಾಗ ಈಗ ಮಹಿಳೆಗೂ ಕೂಡ ಒಂದು ಮಧ್ಯ ವಯಸ್ಸು ಅಂತ ಬಂದ ತಕ್ಷಣನೇ ಗೊತ್ತಿಲ್ಲದಂಗೆ ಬೊಜ್ಜು ಶೇಖರಣೆ ಆಗಿಬಿಡ್ತದೆ. ಇದಕ್ಕೇನ್ ಕಾರಣ ಅಂತೀರಿ?
1: ಬೊಜ್ಜು ಶೇಖರಣೆ ಆಗ್ಲಿಕ್ಕೆ ಒಂದೇ ಕಾರಣ ಇರುವುದಿಲ್ಲ ಮಹಿಳೆಯರಲ್ಲಿ. ಮಹಿಳೆಯವರು ತಮ್ದು ಮಾರ್ನಿಂಗ್ ಅಂದ್ರೆ ಬೆಳಗ್ಗಿನ ಹೊತ್ತು ಮಕ್ಕಳು ಕಳಿಸಿ ಮುಗಿಸಿದ ಕೆಲಸ ಮುಗೀತು ಅಂತ ಟಿವಿ ಮುಂದೆ ಕುತ್ಕೊಂಡ್ ಬಿಡ್ತಾರೆ. ಹಾಗೆ ಮಾಡಬಾರ್ದು. ಏನಾದ್ರೂ ಒಂದು ಯೋಗಾಸನ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ಮನೆ ಕೆಲ್ಸಕ್ಕೆ ಈಗ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಆಲ್ ಒಂದು 50% ಮನೆಯಲ್ಲಿನೂ ಯಾರಾದ್ರೂ ಒಬ್ಬರನ್ನ ಮೇಡ್ ಇಟ್ಕೊಂಡೆ ಬಿಟ್ಟಿರ್ತಾರೆ. ಅಂದ್ರೆ ಕೆಲಸದವರು ಪಾತ್ರೆ ತಿಕ್ಲಿಕ್ಕೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಅದನ್ನ ಯುಟಿಲಿಟಿನ ನಾವೇ ಯೂಸ್ ಮಾಡ್ಬೇಕು. ಈಗ ಅಂದ್ರೆ ಅಮೆರಿಕದಲ್ಲಿ ನಾವೇ ಮಾಡ್ಬೇಕು, ಅಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ. ಆದ್ರೆ ಇಂಡಿಯನ್ ನಲ್ಲಿ ಹಾಗಿಲ್ಲ, ಎಲ್ಲರೂ ಬಂದು ಕೆಲಸ ಮಾಡ್ತಾರೆ.
0: ನಾವು ಕೆಲಸ ಬೇರೆಯವರಿಗೆ ಹಚ್ಚೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತ ಶ್ರಮ ಮಾಡದೇ ಇರೋದು.
1: ಹೌದು, ಕರೆಕ್ಟ್.
0: ಕೂತಲ್ಲೇ ಕೂಡುದು, ಟಿವಿ ನೋಡುದು, ಊಟ ಮಾಡುದು, ಇದರಿಂದ ಈ ಬೊಜ್ಜು ಸಮಸ್ಯೆ ಹೆಚ್ಚಾಗ್ತದೆ ಅಂತೀರಿ. ಅದರ ಜೊತೆಗೆ ಈ ಮಧ್ಯ ವಯಸ್ಸಿನಲ್ಲಿ ಮಹಿಳೆಯ ಒಂದು ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ವೇರಿಯೇಷನ್ಸ್ ಕೂಡ ಆಗ್ತಿರ್ತದ. ಅವಳು ಒಂದು ಈ ಋತುಬಂಧದ ಹಂತಕ್ಕೆ ಬಂದಿರ್ತಾಳ, ಆವಾಗ ಕೂಡ ಕೆಲವು ಸತಿ ಈ ಬೊಜ್ಜು ಶೇಖರಣೆ ಆಗುವಂತ ಸಾಧ್ಯತೆ ಇರ್ತದೆ ಅನಿಸ್ತದೆ.
1: ಮಧ್ಯ ವಯಸ್ಸು ಮೆನೋಪಾಸಲ್ ಸಿಂಡ್ರೋಮ್ ಅನ್ಬೋದು. ಅದಕ್ಕೆ ಮಧ್ಯ ವಯಸ್ಸು ಯೂಶುವಲಿ 35-40 ಇಯರ್ಸ್ ಇರುತ್ತೆ ಮೇಡಮ್. ಏನಾಗುತ್ತೆ ಅಂತಂದ್ರೆ ಊಟದಲ್ಲಿ ಸಮಸ್ಯೆ ಆಗಿ ಬೊಜ್ಜು ಸಂಗ್ರಹ ಆಗಿರುತ್ತೆ. ಸಂಗ್ರಹ ಆಗಿರೋದ್ರಿಂದ ಓಸ್ಟ್ರೋಜನ್ ಅಂತ ಗರ್ಭಾಶಯದಲ್ಲಿ ಹಾರ್ಮೋನ್ಸ್ ಇರುತ್ತೆ, ಅದರ ವೇರಿಯೇಷನ್ಸ್ ಆಗುತ್ತೆ. ಈಗ ಬೊಜ್ಜಿನಿಂದ ನಾವು ಕೆಲವೊಂದು ತಗೋಬೇಕಂತಂದ್ರೆ ಇನ್ಫರ್ಟಿಲಿಟಿನೂ ಆಗ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಮೆನೋಪಾಸಲ್ ಸಿಂಡ್ರೋಮ್. ಮೆನೋಪಾಸಲ್ ಸಿಂಡ್ರೋಮ್ ಅಂದ್ರೆ ಅತಿ ರಕ್ತಸ್ರಾವ, ಬಿಳಿ ಮುಟ್ಟಿನ ತೊಂದರೆ, ಆಮೇಲೆ ಕೆಲವೊಂದ್ಸಲ ಅದು ಇಟ್ ಲೀಡ್ಸ್ ಟು ಅಂದ್ರೆ ಇದು ಮುಂದೆ ಹೋಗಿ ಬೊಜ್ಜು ಜಾಸ್ತಿ ಆಗಿ ಕ್ಯಾನ್ಸರ್ ಮಾರಣಾಂತಿಕ ರೋಗನೂ ಆಗ್ಬೋದು ಅಂತ ನನ್ನ ಅನಿಸಿಕೆ.
0: ಈಗ ಡಾಕ್ಟರ್, ಇಷ್ಟೆಲ್ಲಾ ರೀತಿಯ ಸಮಸ್ಯೆಗಳು ನಮಗ ಬೊಜ್ಜಿನಿಂದ ಆಗ್ತಾವ ಅಂತಿದ್ದಾಗ ತಮ್ಮ ಆಯುರ್ವೇದದಲ್ಲಿ ಈ ಬೊಜ್ಜು ನಿಯಂತ್ರಣಕ್ಕೆ ಏನು ಚಿಕಿತ್ಸೆ ಅದ?
1: ಆಕ್ಚುಲಿ ಹೇಳ್ಬೇಕಂತಂದ್ರೆ ಈಗ ಬೊಜ್ಜು ನಿಯಂತ್ರಣಕ್ಕೆ ನಾವು ಆಯುರ್ವೇದದಲ್ಲಿ ನಮ್ಮ ಚರಕ ಮಹರ್ಷಿ ಅಂತಂದ್ರೆ ನಮ್ಮ ಚರಕ ಮುನಿ ಅವರು ಈಗ 500 BC ಹಿಂದೆನೆ ಅವರು ಇದಕ್ಕೆಲ್ಲ ಕಾರಣ, ಇದೆಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಮೊದಲೇ ಅವರು ಆಹಾರದಲ್ಲಿ ವಿಧಿವಿಧಾನ ಅಂತ ಹೇಳಿದ್ದಾರೆ. ಆ ವಿಧಿವಿಧಾನಗಳನ್ನು ನಾವು ಆಯುರ್ವೇದ ಪದ್ಧತಿಯ ಮುಖಾಂತರ ಅನುಸರಿಸಿದರೆ ನಮಗೆ ಬೊಜ್ಜು ಯಾವಾಗಲೂ ಬರುವುದೇ ಇಲ್ಲ, ಆಮೇಲೆ ಶತಾಯುಷಿ ಆಗ್ಬೋದು, ಮತ್ತೆ ಯಾವುದೇ ರೋಗ ಬರುವುದಿಲ್ಲ. ಆರೋಗ್ಯದ ಆಹಾರ ವಿಹಾರ ಪಾಲಿಸಬೇಕೆಂದು ಹೇಳುತ್ತಾರೆ. ಈಗ ಆಯುರ್ವೇದ ಮಹರ್ಷಿ ಪ್ರಕಾರ 8-9 ಅವರು ಹೇಗಿರ್ಬೇಕು, ಊಟ ಹೇಗಿರ್ಬೇಕು, ನಾವು ತಿನ್ನುವ

0: ಆಹಾರ ಅಂತ ಹೇಳಿದ್ದಾರೆ. ಒಂದೇ ಪಾಯಿಂಟು, ಆಹಾರವು ಉಷ್ಣವಾಗಿರಬೇಕು, ಅಂದ್ರೆ ಬಿಸಿ ಬಿಸಿ ಅಡಿಗೆ ಮಾಡಿ ಊಟ ಮಾಡಬೇಕು. ಆಮೇಲೆ ವಿತ್ ಫ್ಯಾಟ್ ಇರಬೇಕು. ವಿತ್ ಫ್ಯಾಟ್ ಅಂತಂದ್ರೆ ತುಪ್ಪ ಇರಬೇಕು, ಮೇನ್ಲಿ ತುಪ್ಪ ಇರಬೇಕು. ಅಂದ್ರೆ ಬಾಡಿಯಲ್ಲಿ ಸ್ನಿಗ್ಧ ಪದಾರ್ಥದಿಂದ ನಮ್ಮ ಜಾಯಿಂಟ್ಸ್ ಪೇನ್ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ನಮಗೇನು ಬೇಕೋ ಅದನ್ನ ತಿನ್ಬೇಕು. ಈಗ ಬೇರೆದವರು ಯಾವ್ದು ತಿಂತಾರೆ ಇದು ತಿಂತಾರೆ ಅಂತ ತಿನ್ಬಾರ್ದು. ಆಮೇಲೆ ನಾವು ಫಾಸ್ಟ್ ಫುಡ್ ಅಂತೇವಲ್ಲ, ಈಗ ಬೇರೆದವರು ಗೋಬಿ ಮಂಚೂರಿ ಆಮೇಲೆ ಇಟಾಲಿಯನ್ ಫುಡ್ಡು ಚೈನೀಸ್ ಫುಡ್ಡು ಅದೆಲ್ಲ ತಿನ್ನೋದ್ರಿಂದ ಅದು ನಮ್ಮ ದೇಶದ್ದಲ್ಲ. ಅದಕ್ಕೆ ನಮಗೆ ಏನ್ ಬೇಕು, ನಮ್ಮ ದೇಶದಲ್ಲಿ ಏನ್ ಬೆಳೆಯುತ್ತೆ, ನಮ್ಮ ದೇಶದಲ್ಲಿ ಏನ್ ಬೆಳೆಯುತ್ತೆ ಅದನ್ನ ತಿನ್ಬೇಕು. ಅತಿಯಾಗಿ ತಿನ್ಬಾರದು, ಹಸಿವಾದಾಗ ಮಾತ್ರ ತಿನ್ಬೇಕು. ಯಾಕಂದ್ರೆ ಮೊದಲು ಊಟ ಮಾಡಿದ ಅನ್ನ ಪಚನವಾದ ಮೇಲೆ ಆಹಾರವನ್ನು ತೆಗೆದುಕೊಳ್ಬೇಕು. ಆಮೇಲೆ ಅತಿಯಾಗಿ ತಿನ್ನಬಾರದು. ಆಮೇಲೆ ವಿರುದ್ಧ ಆಹಾರ ಸೇವನೆ ಮಾಡಬಾರದು. ಯಾಕಂದ್ರೆ ಈಗ ನಮ್ಮ ಆಯುರ್ವೇದ ಪ್ರಕಾರ ತುಪ್ಪ ಮತ್ತು ಜೇನುತುಪ್ಪ ಎರಡೂ ಸಮ ಪ್ರಮಾಣದಲ್ಲಿ ವಿಷ ಅಂತ ಹೇಳಿದ್ದಾರೆ. ಆಮೇಲೆ ಮೊಸರು ರಾತ್ರಿ ಊಟ ಮಾಡಬಾರದು ಅಂತ ಹೇಳಿದ್ದಾರೆ. ರಾತ್ರಿ ಊಟ ಮಾಡೋದ್ರಿಂದ ಕಫ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಕಫ ಜಾಸ್ತಿಯಾಗಿ ಶೀತ ಸಂಬಂಧಿ ರೋಗಗಳೆಲ್ಲ ಬರುತ್ತೆ. ಯಾಕಂದ್ರೆ ರಾತ್ರಿ ಅಂದ್ರೆ ಶೀತ, ಅದಕ್ಕೆ ನಾವು ಮೊಸರನ್ನು ತಿನ್ಬಾರ್ದು ಅಂತ ರಾತ್ರಿ ಹೇಳ್ತೀವಿ. ಈಗ ನೆಕ್ಸ್ಟ್ ಜಾಗ, ನಾವು ಒಂದು ರೆಗ್ಯುಲರ್ ಪ್ಲೇಸು, ನೆಲಕ್ಕೆ ಕುತ್ಕೊ ಊಟ ಮಾಡಬೇಕು, ಹೀಗೆ ಎಲ್ಲ. ಯಾಕಂದ್ರೆ ಜೀರ್ಣಕ್ರಿಯೆ ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಅತಿ ಅವಸರದಿಂದ ಮತ್ತು ಅತಿ ಆರಾಮದಿಂದ, ಅಂದ್ರೆ ಈಗಿನ ಕಾಲದಲ್ಲಿ ಟಿವಿ ನೋಡುತ್ತಾ ನಾವು ಊಟದ ಕಡೆ ಏನು ತಿಂತಾ ಇದ್ದೀವಿ ಅಂತ ಗಮನ ಕೊಡದೆ ತಿಂತಾರೆ. ಮತ್ತು ಮಾನಸಿಕ ಉಲ್ಲಾಸದಿಂದ, ಆ ಊಟದಲ್ಲಿ ನಾವು ಏನ್ ತಿಂತಾ ಇದ್ದೀವಿ ಅದು ನಮ್ಮ ಬಾಡಿ ಹೋಗಿ ಏನ್ ನರಿಶ್ಮೆಂಟ್ ಮಾಡುತ್ತೆ, ಶಕ್ತಿ ಎನರ್ಜಿ ಏನ್ ಕೊಡುತ್ತೆ ಅಂತ ನೋಡಿಕೊಂಡು ನಾವು ತಿನ್ಬೇಕು. ಯಾಕಂದ್ರೆ ಮಾನಸಿಕವಾಗಿ ಉಲ್ಲಾಸದಿಂದ ಇರಲಿಲ್ಲ ಅಂದ್ರೆ ಭಯದಿಂದ ಆಮೇಲೆ ಕ್ರೋಧದಿಂದ ಆಮೇಲೆ ಅಳುತ್ತಾ ತಿಂದ್ರೆ ಆ ಊಟ ನಮ್ಮ ಬಾಡಿಗೆ ಇದು ಆಗಲ್ಲ, ಅದು ರೋಗಕ್ಕೆ ಮಾರಕವಾಗುತ್ತೆ, ಅಂದ್ರೆ ರೋಗಕ್ಕೆ ಕಾರಣವಾಗುತ್ತದೆ.
1: ಇದಲ್ಲದೆ ಆಯುರ್ವೇದದಲ್ಲಿ ಈ ಬೊಜ್ಜನ್ನು ಇಳಿಸ್ಲಿಕ್ಕೆ ಔಷಧೋಪಚಾರಗಳು ಕೂಡ ಇದ್ದಿರಬಹುದಲ್ಲ.
0: ನಮ್ಮ ಆಯುರ್ವೇದ ಪ್ರಕಾರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಬರೋಕಿನ ಮುಂಚೆನೆ ನೀವು ಪ್ರಿವೆಂಟ್ ಮಾಡಿದ್ರೆ ನೀವ್ ಯಾಕೆ ಔಷಧಿ ತಗೊಳಕ್ ಹೋಗ್ತೀರಾ ಅದಂತ. ಸರಿಯಾದ ಆರೋಗ್ಯ ಮಾಹಿತಿ, ಆಮೇಲೆ ನಮ್ದು ಪ್ರಕೃತಿಯನ್ನ ಅಸೆಸ್ಮೆಂಟ್ ಮಾಡಿ, ಅಂದ್ರೆ ಪ್ರಕೃತಿ ತಿಳಿದು ಔಷಧಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಒಂದು ಕರೆಕ್ಟ್ ಡಯಟ್ ಪ್ಲಾನ್, ಈಗ ವಾತ ಪ್ರಕೃತಿಯವರಿಗೆ ಬೇರೆ ಡಯಟ್ ಪ್ಲಾನ್ ಇರುತ್ತೆ, ಮತ್ತೆ ಪಿತ್ತದವರಿಗೆ ಬೇರೆ ಡಯಟ್ ಪ್ಲಾನ್ ಇರುತ್ತೆ, ಕಫದವರಿಗೆ ಬೇರೆ ಡಯಟ್ ಪ್ಲಾನ್, ಮತ್ತೆ ಹಾಗೆ ಸಮ್ಮಿಶ್ರ ಅಂತಂದ್ರೆ ಕಫ ಪಿತ್ತನು ಪ್ರಕೃತಿ ಇರುತ್ತೆ. ಅಂದ್ರೆ ನಮ್ದು ಇಲ್ಲಿ 7 ಪ್ರಕೃತಿ ಇರುತ್ತೆ, ಆ ಪ್ರಕೃತಿ ತಿಳಿದು ನಾವು ಡಯಟ್ ಪ್ಲಾನ್ ಮಾಡಿಕೊಂಡು ಸಮ್ ಮೆಡಿಸಿನ್ಸ್ ಕೊಟ್ರೆ, ಅಂದ್ರೆ ಆಮಪಾಚನ, ಫ್ಯಾಟ್ ರಿಡಕ್ಷನ್ ಅಂತ, ಅಂದ್ರೆ ಈಗ ಮೆನೋಪಾಸಲ್ ಸಿಂಡ್ರೋಮ್ ಜಾಸ್ತಿ ಆಗಿರುತ್ತಲ್ಲ, ಅವರಿಗೆ ಫ್ಯಾಟ್ ರಿಡಕ್ಷನ್ ಆಗ್ಬೇಕಂತಂದ್ರೆ ಮೆನೋಪಾಸದ್ದು ಏನ್ ಕಾರಣ ಇರಬಹುದು ಅಂತ ಕಂಡುಹಿಡಿದು ಆ ಟ್ರೀಟ್ಮೆಂಟ್ ಕೊಟ್ರೆ ಅವರಿಗೆ ಕಡಿಮೆ ಆಗುತ್ತೆ.
1: ಈಗ ಡಾಕ್ಟರ್, ನಾವು ಇನ್ನೊಂದು ಸಾಮಾನ್ಯವಾಗಿ ಕೇಳುದು ಅಂದ್ರೆ, ಈಗ ಸಾಕಷ್ಟು ನಾವು ಮಾತಾಡ್ತಾ ಹೇಳಿದ್ವಿ, ಇವತ್ತಿನ ಪತ್ರಿಕೆಗಳಲ್ಲಾಗಬಹುದು ಮಾಧ್ಯಮಗಳಲ್ಲಾಗಬಹುದು, ಈ ಶೀಘ್ರದಲ್ಲೇ ತೂಕವನ್ನ ಇಳಿಸುವಂತಹ ವಿಧಾನಗಳಾಗ್ಲಿ ಔಷಧಗಳಾಗ್ಲಿ ಸಾಕಷ್ಟು ಬರ್ತಾ ಇರ್ತಾವ, ಇಂಥವುಗಳ ಸೇವನೆ ಎಷ್ಟು ಸೂಕ್ತ?
0: ಈಗ ನಾನು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲು ಅದನ್ನ ಮಾಹಿತಿ ಕರೆಕ್ಟ್ ಅದನ್ನೆಲ್ಲ ವಿಚಾರ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದರದ್ದು ಡೀಪ್ ರೂಟ್ ಏನಿದೆ ನೋಡಿಕೊಂಡು, ಯಾವಾಗಲೂ ಈಗ ಎಕ್ಸಸೈಜ್ ಮಾಡಲಾರ್ದೆ, ಮೆಡಿಟೇಷನ್ ಮಾಡಲಾರ್ದೆ, ಯೋಗ ಮಾಡಲಾರ್ದೆ ಯಾರು ವೇಟು ಕಡಿಮೆ ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕಾರಣವನ್ನು ತಿಳಿಲಾರ್ದೆ ರೋಗಕ್ಕೆ ಚಿಕಿತ್ಸೆ ಕೊಡೋದಿಲ್ಲ. ಈಗ ನೋಡಿ ಸಣ್ಣ ಎಕ್ಸಾಂಪಲ್ಲು, ಮಕ್ಕಳಲ್ಲಿ ಟಿವಿ ಜಾಸ್ತಿ ಇದೆ, ಮೊಬೈಲ್ ಜಾಸ್ತಿ ಇದೆ ಅಂತಂದ್ರೆ ಅವರಿಗೆ ಕಾರಣ ಏನು? ಟಿವಿ, ಅವರು ಹೊರಗಡೆ ಹೋಗ್ಬೇಕಷ್ಟೆ, ಎಕ್ಸ್ಪೋಜರ್ ಆಗ್ಬೇಕಷ್ಟೆ. ಅವರು ಎಕ್ಸ್ಪೋಜರ್ ಅಂತಂದ್ರೆ ಅವ್ರಿಗೆ ಏನಾದರೂ ಒಂದು ಬಾಸ್ಕೆಟ್ಬಾಲ್ ಕೋಚಿಂಗು ಅಥವಾ ಸ್ಕೇಟಿಂಗು ಅಥವಾ ಹೊರಗೆ ಔಟ್ಸೈಡ್ ಸಣ್ಣ ಎಕ್ಸ್ಪೋಜರ್ ಬೇಕು. ಅವರಿಗೆ ಸಣ್ಣ ಎಕ್ಸ್ಪೋಜರ್ ಬೇಕಂತಂದ್ರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ಅವರು ಮೊಬೈಲು ಟಿವಿಗೆ ಅಡಿಕ್ಟ್ ಆಗೋದಿಲ್ಲ. ಈ ಅಡಿಕ್ಷನ್ನೇ ಅವರಿಗೆ ಬೊಜ್ಜಿನ ಕಾರಣವಾಗುತ್ತೆ. ಅದಕ್ಕೆ ಸರಿಯಾದವಾಗಿ ಸೂಕ್ತವಾಗಿ ಚಿಕಿತ್ಸೆ ಮಾಡಿಕೊಂಡು, ಅಂದ್ರೆ ಈಗ ಬೊಜ್ಜಿನ ಸಮಸ್ಯೆ ಇರೋರಿಗೆ ಬಂದು ಅವ್ರಿಗೆ ಯಾವ ಕಾರಣದಿಂದ ಬೊಜ್ಜು ಇದೆ ಅವರಿಗೆ ಚಿಕಿತ್ಸೆ ಮಾಡಬೇಕು ಅಂತ ಡಿಟೇಲ್ ಆಗಿ ಚೆಕಪ್ ಮಾಡಿದಾಗನೆ ಅದರ ಬಗ್ಗೆ ಗೊತ್ತಾಗೋದು. ಈಗ ಯೂಶುವಲಿ ಯೋಗದಿಂದನೂ ನಾವು ತೂಕವನ್ನು ಸಮತೋಲನದಿಂದ ಇಡಬಹುದು, ಮೆಡಿಟೇಷನ್ ಮಾಡಬಹುದು, ಪ್ರಾಣಾಯಾಮದಿಂದನೂ ಮತ್ತೆ ಆಯುರ್ವೇದದ ಔಷಧಿ ಉಪಚಾರದಿಂದ ಬೊಜ್ಜಿನ ಸಮಸ್ಯೆಯನ್ನು ನಿಯಂತ್ರಿಸಬಹುದು ಅಥವಾ ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡಿಕೊಳ್ಳಬಹುದು.
1: ಆಯ್ತು ಡಾಕ್ಟರ್ ಕಾವೇರಿ ಹಿರೇಮಠ ಅವರೇ, ತಾವು ಇಷ್ಟೊತ್ತಿನವರೆಗೂ ಈ ಬೊಜ್ಜು ಅನ್ನುವ ಸಮಸ್ಯೆಗೆ ಏನು ಕಾರಣ, ಪರಿಹಾರ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಬೊಜ್ಜು ಈ ಕುರಿತು ಡಾಕ್ಟರ್ ಕಾವೇರಿ ಹಿರೇಮಠ್ ಅವರೊಡನೆ ಸಂದರ್ಶನ ಕೇಳಿದಿರಿ.

0: ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ಗಳ ಬಗ್ಗೆ ಕಾಳಜಿ ವಹಿಸ್ತದೆ.
2: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
1: ಜಾಣರಾಗಿರಿ,
2: ಜಾಗೃತರಾಗಿರಿ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಸೂಚನೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಮೊದಲಿಗೆ ರಾಗ್ ಯಮನ್, ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಬಾಂಸುರಿ ಪ್ರವೀಣ್ ಗೋಡ್ಖಿಂಡಿ, ಸಂತೂರ್ ಸಂದೀಪ್ ಚಟರ್ಜಿ, ಗಿಟಾರ್ ಪ್ರಕಾಶ್ ಸೊಂಟಕ್ಕಿ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತೀಯ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವುದು.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

10:04:20 ಸಮಯ ಇದು. ಓಲ್ಡ್ ಈಸ್ ಗೋಲ್ಡ್ನ ಸಮಯ. ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಆಹಾ ನೋಡಿ, ಸಂತೋಷದ ಒಂದು ಅತ್ಯುನ್ನತ ಸ್ಥಿತಿಯನ್ನು ತಲುಪಿದಾಗ ಇಂತಹ ಸಾಲ್ಗಳು ಬರೋಕೆ ಸಾಧ್ಯ ಅಲ್ವಾ? ಈ ಒಂದು ಚಂದದ ಗೀತೆ ಗೆಜೆ ಪೂಜೆ ಚಿತ್ರದ್ದಾಗಿತ್ತು. ಎಸ್ ಜಾನಕಿಯವರ ಅದ್ಭುತವಾದಂತಹ ಕಂಠಸಿರಿಯಲ್ಲಿ ಗೀತೆ ಮೂಡಿ ಬಂತು. ಗೀತೆನ ಆರ್ ಎನ್ ಜೈಗೋಪಾಲ್ ಅವರು ಬರೆದಿದ್ರೆ ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ನೋಡಿ, ಒಬ್ಬ ವ್ಯಕ್ತಿ ಅತ್ಯಂತ ಸಂತೋಷ, ಪರಮಾನಂದ, ಅತಿಯಾದ ಉಲ್ಲಾಸ ಅಥವಾ ತುದಿಗಾಲಲ್ಲಿ ನಿಂತ್ಕೊಳ್ಳುವಂತಹ ಒಂದು ಅತ್ಯುನ್ನತ ಖುಷಿಯನ್ನು ಅನುಭವಿಸುವಂತಹ ಸ್ಥಿತಿಗೆ ಇಂಗ್ಲೀಷ್ನಲ್ಲಿ ಕ್ಲೌಡ್ ನೈನ್ ಅಂತ ಹೇಳಿ ಹೇಳ್ತಾರೆ. ಕ್ಲೌಡ್ ನೈನ್ ಸಂತೋಷವನ್ನು ನಾನು ಅನುಭವಿಸ್ತಾ ಇದ್ದೀನಿ, ಆ ಭಾವನೆ ನನಗಾಗಿದೆ ಅಂತ ಹೇಳಿ ಹೇಳುವಂಥದ್ದು. ಏನಕ್ಕೆ ಕ್ಲೌಡ್ ನೈನ್ ಅಂತ ಹೇಳಿ ಈ ಒಂದು ಭಾವಕ್ಕೆ ಹೆಸರಿಟ್ಟಿದ್ದಾರೆ? ಕುತೂಹಲ ಇದೆ ಅಲ್ವಾ? ತಿಳ್ಕೊಳ್ಳೋಣ ಈ ಕ್ಲೌಡ್ ನೈನ್ ಗೀತೆಗಳನ್ನೇ ಕೇಳ್ತಾ ಕೇಳ್ತಾ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಮುಂದಿನ ಗೀತೆ

0: ಆಹಾ, ಎಂಥ ಆನಂದ ಅನುಭವಿಸೋ ಹಾಡು ಇದು ಅಲ್ವಾ. ನೋಡಿ, ಯಾವುದಾದ್ರು ಒಂದು ಕಠಿಣವಾದಂತಹ ಪರಿಶ್ರಮವನ್ನು ನಾವು ಹಾಕಿರ್ತೀವಿ, ನಮಗೇನೆ ಅಂದ್ಕೊಂಡಿರಲ್ಲ, ನಾವೇ ಅಂದ್ಕೊಂಡಿರೋದಿಲ್ಲ ನಮಗೆ ಈ ಒಂದು ಸಕ್ಸಸ್ ಸಿಗುತ್ತೆ ಅಂತ ಹೇಳಿ. ಆದರೆ ನಾವು ಹಾಕಿದ ಪರಿಶ್ರಮಕ್ಕೆ ಒಂದು ದೊಡ್ಡ ಗೆಲುವು ಸಿಕ್ಬಿಟ್ಟಾಗ ಉಂಟಾಗುತ್ತೆ ನೋಡಿ, ಅದೇನೆ ಅತೀವವಾದ ಆನಂದ, ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಅಂತ ಹೇಳ್ತೀವಲ್ಲ, ಈ ಕ್ಲೌಡ್ ನೈನ್ ಮಾನಸಿಕ ಸ್ಥಿತಿಯನ್ನು ಅನುಭವಿಸುವಂಥದ್ದು. ಇದೇ ಒಂದು ಸ್ಥಿತಿಯನ್ನು ವಿಷ್ಣುವರ್ಧನ್ ಅವರು ಕರ್ಣಾ ಚಿತ್ರದ ಈ ಒಂದು ಹಾಡಿನಲ್ಲಿ ಅನುಭವಿಸಿ ಹಾಡಿದಂಥದ್ದು. ಆ ಒಂದು ಭಾವವನ್ನು ಹಾಡಿನಲ್ಲಿ ತಮ್ಮ ದನಿಯಾಗಿ ಕೊಟ್ಟವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಚೀವದೇಶಂಕರ್ ಅವರ ಸಾಹಿತ್ಯ ಇತ್ತು, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಅತೀವ ಆನಂದದ ಒಂದು ಸ್ಥಿತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಓಲ್ಡ್ ಏಜ್ಗಳಲ್ಲಿ. ಹಾಗೆ ಅದಕ್ಕೆ ಪೂರಕವಾದಂತಹ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ. ಇನ್ನು ಈ ಒಂದು ಮಾನಸಿಕ ಸ್ಥಿತಿಯನ್ನು ತಲುಪಿದಾಗ ನಮ್ಮ ಮನಸ್ಸು ಹೇಗಿರುತ್ತಂತೆ ಗೊತ್ತಾ? ತಿಲಾಡ್ತಾ ಇರುತ್ತಂತೆ ಮನಸ್ಸು. ಹಗರಾಗಿ ಕಷ್ಟ ಚಿಂತೆ ಏನೇನೇ ಆದರೂ ಕೂಡ ಎಲ್ಲವೂ ಮರೆತು ನಮ್ಮ ಮನಸ್ಸು ಗಾಳಿಯಲ್ಲಿ ಹಾರಾಡ್ತಾ ಇರುವಂತಹ ಅನುಭವ ಆಗತ್ತೆ ಅಂತ ಹೇಳಿ ಹೇಳಲಾಗತ್ತೆ. ನಿಮಗೂ ಕೂಡ ಅನುಭವ ಆಗಿದೆಯಾ? ಸಂದೇಶ ಕಳಿಸಿ. ನಮ್ಮ ಸಂಖ್ಯೆ 9483091092.

ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಹಾಡುಗಳು ಪ್ರತಿನಿತ್ಯ ನಿಮ್ಮ ನೆಚ್ಚಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಈಗ ಪ್ರಸಾರವಾದ ಗೀತೆ ಎಸ್ ಜಾನಕಿಯವರ ಸಿಹಿಯಾದ ಕಂಠದಲ್ಲಿ ಮುಡಿಬಂತು. ಯಾವ ಹೂವು ಯಾರ ಮುಡಿಗೋ ಚಿತ್ರದ ಹಾಡಾಗಿತ್ತು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇತ್ತು. ಆತ್ಮೀಯ ಕೇಳುಗರೇ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನುವಂತಹ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗೇ ರೂಪಿಸಿರುವ ವಿಶೇಷ ಯೋಜನೆ.

ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ಟರೆ ಹೇಗೆ? ಹಾಗಾಗಿ ವಿವಿಧ ಭಾರತಿ FM ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

0: ಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಣ್ಣಿ ಚಿಮ್ಮಿ ಮೈ ತುಂಬಿದೆ.
1: ಆಹಾ, ಎಷ್ಟೊಂದು ಸಂತೋಷ ತುಂಬಿರುವ ಹಾಡು ಅಲ್ವಾ ಇದು. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಹಾಡು, 1973 ತೆರೆ ಕಂಡಂತಹ ಚಿತ್ರ. ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಹಾಡಾಗಿತ್ತು. ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿತ್ತು.
2: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿ ವಿ ಜಿ ಅವರ ನುಡಿ.
3: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
4: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
4: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
5: ಮನೆಯೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
6: ಹಾಗೆ ಹೇಳು ಮತ್ತೆ.
5: ನಿರ್ಮಾ ಶುದ್ಧ ಉಪ್ಪು.
7: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 10:30:35. ಕ್ಲೌಡ್ 9 ಅಂತ ಹೇಳಿ ಹೇಳುವಂತಹ ಅತೀವ ಸಂತೋಷವನ್ನ ಅನುಭವಿಸುವಂತಹ ಮಾನಸಿಕ ಸ್ಥಿತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಈ ಒಂದು ಸ್ಥಿತಿಗೆ ಅಂದ್ರೆ ತುಂಬಾನೇ ಸಂತೋಷ ಆಗ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಅಂತಹ ಸಂತೋಷ ಉಂಟಾದಾಗ ನಮ್ಮ ಮನಸ್ಸು ಏನನ್ಸುತ್ತೆ ಗೊತ್ತಾ? ಆಕಾಶಕ್ಕೆ ಏಣಿ ಹಾಕ್ತಷ್ಟು ಸಂತೋಷ ಆಗ್ಬಿಟ್ಟಿದೆ ನನಗೆ, ನಮ್ಮ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳಿ ಹೇಳುವಂಥದ್ದು. ಹಾಗೆಯೇ ಪರಮಾನಂದ ಅನುಭವಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಹೇಳುವಂಥದ್ದು, ಈ ಎಲ್ಲ ಪದಗಳನ್ನು ಈ ಒಂದು ಮಾನಸಿಕ ಸ್ಥಿತಿಗೆ ನಾವು ಬಳಸ್ತೀವಿ. ಅತೀವವಾದಂತಹ ಆನಂದ ಅನ್ನೋದನ್ನು ಸ್ವರ್ಗಕ್ಕೆ ಮೂರೇ ಗೇಣು ನೋಡು ನನಗೆ ಅಂತ ಹೇಳಿ ಹೇಳುವಂಥದ್ದು. ಅಪ್ಪ ಆಕಾಶನೇ ತಲುಪಿಬಿಟ್ಟಿದ್ದೀನಿ ಅಂತ ಹೇಳಿ ಹೇಳುವಂಥದ್ದು. ಕ್ಲೌಡ್ 9 ಅಂತ ಹೇಳಿ ಇದಕ್ಕೆ ಈ ಹೆಸರು ಯಾಕೆ ಬಂತು ಅದನ್ನು ಕೂಡ ತಿಳಿಯೋಣ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಜೀವನ ಚಕ್ರ ಚಿತ್ರದ ಹಾಡು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಮುಂದಿನ ಗೀತೆ ರಥ ಸಪ್ತಮಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದೆ. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಅತೀವ ಆನಂದದ ಒಂದು ಪರಮಾವಸ್ಥೆಗೆ ತಲುಪುವಂತಹ ಸ್ಥಿತಿ ಅಂತ ಹೇಳಿದ್ರೆ ಕ್ಲೌಡ್ ನೈನ್. ಅದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಆ ರೀತಿಯ ಭಾವ ಇರುವಂತಹ ಗೀತೆಗಳು ಕೂಡ ಪ್ರಸಾರ ಆಗ್ತಾ ಇದೆ ಇಂದಿನ ಓಲ್ಡ್ ಈಸ್ಗಳಲ್ಲಿ. ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನುವಂತಹ ಒಂದು ಭಾವ ಬಂದಾಗ, ಹಾಗೆಯೇ ಭಗವಂತನ ಇರುವಿಕೆ ನಮಗೆ ಒಂದು ಅದರ ಅನುಭವ ಆದಾಗ ಆಗುವಂತಹ ಅನುಭೂತಿ ಇದೆಯಲ್ಲ, ಅದು ಕೂಡ ಅತೀವವಾದ ಒಂದು ಆನಂದವನ್ನು ತರುವಂಥದ್ದು. ಅಂಥದ್ದೇ ಭಾವ ಇರುವ ಎರಡು ಗೀತೆಗಳು ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ, ಸತಿ ಸಕ್ಕುಬಾಯಿ ಹಾಗೂ ಭಕ್ತ ಕುಂಬಾರ ಚಿತ್ರಗಳಿಂದ. ಕೇಳಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಇದು ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಸಮಯ 10:41.

ಅತಿ ಹೆಚ್ಚು ಸಂತೋಷವಾದಾಗ ಮನಸ್ಸು ಹಗುರಾಗಿ ಹಾರಾಡಿದಂತಹ ಅನುಭವ ಆಗುತ್ತೆ. ಈ ಒಂದು ಮಾನಸಿಕ ಸ್ಥಿತಿಯನ್ನ ಕ್ಲೌಡ್ ನೈನ್ ಅಂತ ಹೇಳಿ ಹೇಳ್ತಾರೆ. ಯಾಕೆ ಈ ಅನುಭವಕ್ಕೆ ಕ್ಲೌಡ್ ನೈನ್ ಅಂತ ಹೇಳಿ ಹೇಳ್ತಾರೆ, ಈ ಒಂದು ಮಾನಸಿಕ ಸ್ಥಿತಿಗೆ ಅಂತ ಹೇಳಿದ್ರೆ, 1950ರ ದಶಕ ಆಗ ಅಮೆರಿಕದ ಹವಾಮಾನ ಇಲಾಖೆ ಮೋಡಗಳನ್ನು ಅವು ಎಷ್ಟು ಎತ್ತರ ಇದ್ದಾವೆ ಹಾಗೆ ಅದರ ಆಕಾರ ಏನಿದೆ ಅನ್ನೋದ್ರ ಮೇಲೆ ವಿಂಗಡಣೆಯನ್ನು ಮಾಡುತ್ತೆ. ಅದರಲ್ಲಿ 9ನೇ ಸಂಖ್ಯೆಯ ಮೋಡ ಆದಂತಹ ಕ್ಯುಮುಲೋನಿಂಬಸ್ ಅನ್ನುವಂತಹ ಮೋಡ ಹೊಂದಿರುತ್ತೆ. ಅದು ಭೂಮಿಯಿಂದ ಸುಮಾರು 30-40 ಸಾವಿರ ಅಡಿ ಎತ್ತರದಲ್ಲಿ ಇರುತ್ತೆ. ಅಂದರೆ ಸಾಗರ ಮಟ್ಟಕ್ಕಿಂತ 40,000 ಅಡಿ ಎತ್ತರದಲ್ಲಿ ಇರುತ್ತೆ. ಹಾಗಾಗಿ ಆಕಾಶದಲ್ಲಿ ಇರುವಂತಹ ಅತಿ ಎತ್ತರದಲ್ಲಿ ಇರುವಂತಹ

ಉನ್ನತ ಮಟ್ಟದಲ್ಲಿ ಇರುವಂತಹ ಮೋಡ ಇದು ಅಂತ ಹೇಳಿ ಈ ಒಂದು ಮೋಡದ ಒಂದು ಹೆಸರನ್ನೇ ಅತೀವ ಸಂತೋಷದ ಸ್ಥಿತಿಗೆ ಸಾಂಕೇತಿಕವಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಆ ಮೋಡದ ಸಂಖ್ಯೆ 9, ಕ್ಲೌಡ್ 9 ಅನ್ನುವಂಥದ್ದು. ಅತೀವ ಸಂತೋಷ ಆದಾಗ ಆ ಒಂದು ಮಾನಸಿಕ ಸ್ಥಿತಿಗೆ ಈ ಒಂದು ಹೆಸರನ್ನು ಇಡ್ತಾರೆ.

ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೆ ನವಿಲೆ. ನೋಡಿ ಎಷ್ಟೊಂದು ಸಂತೋಷ ಇದೆ ಅಲ್ವಾ ಈ ಹಾಡಲ್ಲಿ. ಒಂದು ವಯಸ್ಸಿಗೆ ಬಂದಂತಹ ಹೆಣ್ಮಗಳು ತನಗೆ ವರ ಸಿಕ್ಕಿದಾನೆ ಅನ್ನುವಂತಹ ಖುಷಿ ಒಂದು ಕಡೆ, ಆದರೆ ಆ ಹಸಿರನ್ನು ನೋಡಿದ ಕೂಡ್ಲೇ, ಆ ಪ್ರಕೃತಿಯನ್ನು ನೋಡಿದ ಕೂಡ್ಲೇ ಮನಸ್ಸಿನಲ್ಲಿ ಆಗುವ ಆನಂದವೇ ಬೇರೆ. ಈ ಪ್ರಕೃತಿಯನ್ನು ಆಸ್ವಾದಿಸೋ ಮನಸ್ಸು ಇರೋವಂಥವರಿಗೆ ಆ ಪ್ರಕೃತಿಯಲ್ಲಿರುವಂತಹ ಸೌಂದರ್ಯವನ್ನು ಕಂಡಾಗ ಒಂದು ಕ್ಷಣ ಅವರ ಮನಸ್ಸು ಅಪರಿಮಿತವಾದಂತಹ ಒಂದು ಆನಂದವನ್ನು ಅನುಭವಿಸ್ಬಿಡುತ್ತೆ. ಅಂತಹ ಭಾವ ಈ ಒಂದು ಗೀತೆಯಲ್ಲಿ ಇತ್ತು. ನಾಗಮಂಡಲ ಚಿತ್ರದ ಹಾಡಾಗಿತ್ತು. ಗೋಪಾಲ್ ಯಾಜ್ಞಿಕ್ ಅವರ ರಚನೆ, ಸಿ ಅಶ್ವಿತ್ ಅವರ ರಾಗ ಸಂಯೋಜನೆ, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂತು.

ಇದುವರೆಗೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಡಿ ಬಂತು. ಹೆಚ್ಚಾಗಿ ನಾವು ಸಂತೋಷದ ಸ್ಥಿತಿಗೆ ತಲುಪಿದಾಗ ಒಂದು ರೀತಿ ಗಾಳಿಯಲ್ಲಿ ತೇಲಾಡಿದಂತಹ ಅನುಭವ ಆಗುತ್ತೆ, ಮನಸ್ಸು ಹಗರಾಗುತ್ತೆ. ಅಂತಹ ಮಾನಸಿಕ ಸ್ಥಿತಿಗೆ ಕ್ಲೌಡ್ ನೈನ್ ಅಂತ ಹೇಳಿ ಹೇಳ್ತಾರೆ. ಅಂತಹ ಭಾವ ಇದ್ದಂತಹ ಗೀತೆಗಳು ಇಂದಿನ ಓಲ್ಡೀಸ್ಗಳನ್ನ ಗೀತೆಯಾಗಿ ಮುಡಿಬಂತು. ಕಾರ್ಯಕ್ರಮವನ್ನು ಕೇಳಿ ಸಂದೇಶಗಳನ್ನೆಲ್ಲ ಕಳಿಸಿದ್ದೀರಾ, ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ ಈ ಒಂದು ಹಾಡಿನೊಂದಿಗೆ.

0: ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಲ್ದು ನನ್ನವಳೆ.
1: ಹೌದಲ್ವಾ, ಅತ್ಯಂತ ಸಂತೋಷ, ಪರಮಾನಂದ, ಅತಿಯಾದ ಉಲ್ಲಾಸ ಅಥವಾ ತುದಿಗಾಲಲ್ಲಿ ನಿಲ್ಲುವಷ್ಟು ಖುಷಿಯಲ್ಲಿದ್ದಾಗ ನಾವೆಲ್ಲರೂ ಕೂಡ ಹಾಡೋದು ಇದನ್ನೇ. ಇಂದು ಆನಂದನ ತಾಳಲಾರೆ. ಹೌದಲ್ವಾ, ಅಂತಹ ಆನಂದ ನಿಮ್ಮೆಲ್ಲರಿಗೂ ಕೂಡ ಆಗಾಗ ಆಗ್ತಾ ಇರಲಿ. ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಿ ಅನ್ನುವಂತಹ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೆಳಗಿನಿಂದಲೂ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಸಂದೇಶಗಳನ್ನು ಕಳಿಸಿದಂತಹ, ಪ್ರೀತಿಯಿಂದ ಕಾರ್ಯಕ್ರಮಗಳನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 11:07. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಜ್ಯೋತಿರಾದಿತ್ಯ ಸಿಂಧಿಯಾ ಇಂದಿನಿಂದ 3 ದಿನಗಳ ಕಾಲ ಮಧ್ಯಪ್ರದೇಶ ಭೇಟಿ ಕೈಗೊಳ್ಳಲಿದ್ದು, ಶಿವಪುರಿ, ಕೋಲಾರಸ್ ಮತ್ತು ಪಿಚೋರಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮಾಜಿ ರಾಷ್ಟ್ರಪತಿ, ಭಾರತರತ್ನ ಪುರಸ್ಕೃತ ಡಾಕ್ಟರ್ ಪ್ರಣಬ್ ಮುಖರ್ಜಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ಮುಖರ್ಜಿ ಅವರು ಒಬ್ಬ ಉತ್ತಮ ಆಡಳಿತಗಾರ ಹಾಗೂ ವಿದ್ವಾಂಸರಾಗಿದ್ದರು ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಭಾರತ ಬ್ರೆಜಿಲ್ ಔಷಧೀಯ ಉತ್ಪನ್ನಗಳು, ರಾಸಾಯನಿಕಗಳು, ಎಂಜಿನಿಯರಿಂಗ್ ಸರಕುಗಳು ಹಾಗೂ ಯಂತ್ರೋಪಕರಣಗಳ ಕ್ಷೇತ್ರಗಳಲ್ಲಿ ಸಹಭಾಗಿತ್ವದ ಮೂಲಕ 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಬಿಲಿಯನ್ಗೆ ವಿಸ್ತರಿಸುವ ಜಂಟಿ ಗುರಿಯನ್ನು ಪುನರುಚ್ಚರಿಸಿವೆ. ಬ್ರೆಜಿಲ್ನ ಬ್ರೆಸಿಲಿಯಾದಲ್ಲಿ ನಡೆದ ಭಾರತ ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆಯ 8ನೇ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟಿಸಲಾಯಿತು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಜಿಲ್ಲೆಯಲ್ಲಿ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಾರವಾರದಲ್ಲಿರುವ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ 08382

ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆಯ 8ನೇ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟಿಸಲಾಯಿತು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಜಿಲ್ಲೆಯಲ್ಲಿ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಾರವಾರದಲ್ಲಿರುವ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ 0838222118 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 227 ಅಂಕಗಳ ಇಳಿಕೆಯೊಂದಿಗೆ 77,029 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 120 ಅಂಕ ಇಳಿಕೆಯ ನಂತರ 24,053 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 13 ಪೈಸೆ ಇಳಿಕೆಯೊಂದಿಗೆ 95.56 ರೂಪಾಯಿಯಷ್ಟಿದೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಟ್ನ ದೋಸ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ಧ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಮಲೇಷ್ಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026 ಸ್ಕ್ವಾಶ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮುಹ್ರಿಶ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ. ನಿಮ್ಮ ನಿತ್ಯದ ಸಂಗಾತಿ. 11:05 ಸಮಯ ಆಗಿದೆ. ಈ ಪ್ರಸಾರ ಕಾರ್ಯಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂತು.

ಸೋಮವಾರದ ಈ ಪ್ರಸಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಮೊದಲ ಗೀತೆ ಯುಗಾದಿ ಚಿತ್ರದಿಂದ ಆರಿಸಿಕೊಳ್ಳಲಾಗಿದೆ. ಚಿತ್ರ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿರುವಂತಹ ಹಾಡು. ಆ ಹಾಡಿನ ನಂತರ ತಾಯಿಯ ಮಡಿಲಲ್ಲಿ ಎನ್ನುವ ಚಿತ್ರದ ಗೀತೆ. ಕುನಾಲ್ ಗಂಜವಾಲ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ. ಎಸ್ ನಾರಾಯಣ್ ಅವರು ಬರೆದ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ.

0: ಸ್ನೇಹನ ಪ್ರೀತಿನ ಚಿತ್ರದಾಗಿದೆ ಅನ್ನ ಕೇಳಿದ್ರಿ. ರಾಜೇಶ್ ಕೃಷ್ಣನ್, ಹೇಮಂತ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಸಜ್ಜನಿ ಚಿತ್ರದ ಹಾಡನ್ನ ಹಾಡಿದವರು ಶ್ರೀನಿವಾಸ್. ಕವಿರಾಜ್ ಅವರು ಬರೆದ ಗೀತೆ ಎ ಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆ ಇತ್ತು.
1: ರಮಣ ಏನ್ ನಿಂತ್ಕೊಂಡಿದ್ಯಪ್ಪ?
2: ಗಾಡಿ ಪಾಳಾಯ್ ಪೋಪಕ್
3: ನೀಡಿ.
1: ರಮಣ ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ.
4: ಇಲ್ಲ ಬೇಡ ಬೇಡಪ್ಪ.
1: ಏ ಬಾ, ಏನ್ ನಾನು ನಿನ್ ಓದ್ಕೊಂಡು
4: ಹೋಯ್ತೀನಾ? ಬೇಡ.
1: ಏ ಬಾ,
4: ನಾನು 4 ದಿನ ಬದುಕಬೇಕು. ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ?
1: ಕುಡ್ದಿಲ್ಲ ರಮಣ, ಕುಡ್ದು ನೋಡ.
5: ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ 1,000 ಸಮಸ್ಯೆಗಳಿಗೆ ಆಹ್ವಾನ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ನಿರಂತರವಾಗಿ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ರೆ ನಿಮ್ಮ ಬೇಸರ, ಒಂಟಿತನ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಅದೇ ರೇಡಿಯೋ, ಅದೇ ಚಾನೆಲ್, ಅದೇ ನೀವು, ಅದೇ ನಾವು. ಆದರೆ ಪ್ರತಿದಿನವೂ ಕೂಡ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಹಾಡುಗಳ ಜೊತೆಗೆ ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಸದಾ ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಹನ್ನೊಂದು ಗಂಟೆ 31 ನಿಮಿಷಗಳ ಸಮಯ ಆಗಿದೆ. ಹೌದು, ಕಲಾಭಾರತಿ ಕಾರ್ಯಕ್ರಮ ಆರಂಭ ಆಗಬೇಕಾಗಿದೆ. ಕಲಾಭಾರತಿ ಕಾರ್ಯಕ್ರಮ

ನಿಮ್ಮೆಲ್ರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಲಾಭಾರತಿಯ ಇಂದಿನ ತಾರೆ ಕಾಂತಾರ ಕಿರಿಕ್ಪಾಟಿ ಅವನೇ ಶ್ರೀಮನ್ನಾರಾಯಣ ಮೇಲ್ಮಠಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು, ಹೀರೋ ಲಾಫಿಂಗ್ ಬುದ್ಧ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಪ್ರತಿಭಾವಂತ ನಟ, ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಶೈಲಿಯನ್ನು ರೂಢಿಸಿಕೊಂಡಿದ್ದಾರೆ. ಅವರ ನಟನೆಯ ಪಯಣದ ಜೊತೆಗೆ ಒಂದಷ್ಟು ಚಂದದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಬನ್ನಿ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹಾಡನ್ನು ಕೇಳ್ಕೊಂಡು ಬನ್ನಿ. ಯಾರ ಬಗ್ಗೆ ಮಾತಾಡ್ತೇವೆ, ಏನೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ, ಹಾಡಿನ ನಂತರ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಮಾಧುರಿ ಶೇಷಾದ್ರಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಕೆ ಕಲ್ಯಾಣ್ ಅವರು ಹಾಡನ್ನ ಬರೆದಿದ್ರು. ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇತ್ತು. ಹೌದು, ಬಹಳಷ್ಟು ಜನ ಹೇಳಿರುವ ಹಾಗೆ ಇಂದಿನ ಕಲಾ ಭಾರತೀಯ ತಾರೆ ಪ್ರಮೋದ್ ಶೆಟ್ಟಿ. ಪ್ರಮೋದ್ ಶೆಟ್ಟಿ ಅವರ ನಟನಾ ಶೈಲಿ ಮತ್ತು ಅವರ ನಟನೆಯ ಪಯಣ ಒಂದು ವಿಶೇಷ ಅಂತಲೇ ನಾವು ಗಮನಿಸಬಹುದು. ಪ್ರಮೋದ್ ಶೆಟ್ಟಿ ಅವರು ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು. ಹಾಗಾಗಿ ಯಾವುದೇ ಪಾತ್ರಕ್ಕಾದರೂ ಜೀವ ತುಂಬಬಲ್ಲಂತಹ ಅದ್ಭುತವಾದ ಪ್ರತಿಭಾವಂತ ನಟ. ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಇವರು. ರಂಗ ಸೌರಭ ನಾಟಕ ತಂಡದ ಜೊತೆಗೆ ಕೆಲಸ ಮಾಡಿದ್ರು. ಕಾಕನಕೋಟೆ ನಾಟಕದಲ್ಲಿ ಕಾಕ ಪಾತ್ರದ ನಟನೆ ಅವರಿಗೆ ಸಾಕಷ್ಟು ಯಶಸ್ಸನ್ನು, ಪ್ರಸಿದ್ಧಿಯನ್ನು, ಅತ್ಯುತ್ತಮ ನಟ ಅನ್ನುವ ಬಿರುದನ್ನು ಕೂಡ ತಂದುಕೊಡ್ತು. ಇದರಿಂದಾಗಿ ರಂಗಭೂಮಿಯಿಂದಾಗಿ ಅವರ ನಟನೆ ಸಾಕಷ್ಟು ಭದ್ರವಾಗಿ ನಿಂತು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಚಿತ್ರರಂಗದಲ್ಲಿ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ನಾಯಕನ ಸ್ನೇಹಿತನಾಗಿ, ಪೊಲೀಸ್ ಅಧಿಕಾರಿಯಾಗಿ, ಖಳನಾಯಕನಾಗಿ ಕೂಡ ಸಿನಿಮಾಗಳಲ್ಲಿ ಗಮನ ಸೆಳೆಯುವ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕರಾವಳಿ ಭಾಗದ ಸೊಗಡಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಗಂಭೀರವಾದ ಸಂಭಾಷಣೆಯೇ ಇರಲಿ, ಏನೇ ಆದರೂ ಕೂಡ ತಮ್ಮ ವಿಶಿಷ್ಟ ಕಂಠದ ಮೂಲಕ ಪ್ರೇಕ್ಷಕರನ್ನು ಸೆಳೆ ಹಿಡಿಯುವಂಥ ವ್ಯಕ್ತಿತ್ವ ಪ್ರಮೋದ್ ಶೆಟ್ಟಿ ಅವರದ್ದು. ಬೆಲ್ ಬಾಟಮ್ ಚಿತ್ರದ ಗೀತೆ ಕಡಬಗೆರೆ ಮುನಿರಾಜು ಮತ್ತು ಸಂಗಡಿಗರು ಹಾಡಿರುವ ಈ ಹಾಡಿಗೆ

ಸುಮಿತ್ ಭಾರತಿ ಚೂನ್ ಮಾಡಿ ಕೇಳ್ತಾ ಇದ್ರಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ನಟ ಪ್ರಮೋದ್ ಶೆಟ್ಟಿ ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಪ್ರಮೋದ್ ಶೆಟ್ಟಿ ಅವರು ಬರೀ ಪೋಷಕ ಪಾತ್ರಗಳು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಪ್ರಭಾವಶಾಲಿ ಖಳನಾಯಕರಾಗಿ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮ ಪಾತ್ರಗಳ ಮೂಲಕ ಅವರು ಗಂಭೀರವಾದ ಮುಖಭಾವ ಧ್ವನಿ ಅಂದರೆ ರಂಗಭೂಮಿಯ ನಟನಾ ಕೌಶಲ್ಯದಿಂದಾಗಿ ಅವರು ಒಬ್ಬ ವಿಲನ್ ಆಗಿ ಕೂಡ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಹೀರೋ ಸಿನಿಮಾದಲ್ಲಿ ಕೂಡ ಅವರು ಒಂದು ಡಾನ್ ಪಾತ್ರದಲ್ಲಿ ಮಾಡಿರುವಂಥ ನಟನೆ. ಈ ಒಂದು ಸಿನಿಮಾದ ನೆಗೆಟಿವ್ ಪಾತ್ರಕ್ಕಾಗಿ ಅವರು ಅತ್ಯುತ್ತಮ ಖಳನಟ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಮತ್ತು ಶ್ರೀಮನ್ನಾರಾಯಣದಲ್ಲಿ ತುಕಾರಾಮ್ ಅನ್ನುವ ಒಂದು ಪಾತ್ರ, ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ, ರಕ್ಷಿತ್ ಶೆಟ್ಟಿ ಅವರ ಜೊತೆಗಿನ ಒಂದು ಜುಗಲ್ಬಂದಿ ಅಥವಾ ಕಾಮಿಡಿ ವಿಲನ್ ಎಲ್ಲವೂ ಕೂಡ ಮಿಶ್ರಣ ಆಗಿರುವಂತಹ ಶ್ರೀಮನ್ನಾರಾಯಣ ಸಿನಿಮಾದ ಪಾತ್ರ ಕೂಡ ಜನರಿಗೆ ಬಹಳಷ್ಟು ಇಷ್ಟವಾಯಿತು. ಹಾಗೆಯೇ ಉಪೇಂದ್ರ ಅವರ ಅಭಿನಯದ ಕಬ್ಜಾ ಸಿನಿಮಾದಲ್ಲಿ ಕೂಡ ಅವರು ಒಬ್ಬ ವಿಲನ್ ಆಗಿ ಅಂದರೆ ನೆಗೆಟಿವ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಕಾಂತಾರ ಸಿನಿಮಾದಲ್ಲಿ ನಾವು ನೋಡೇ ಇದ್ದೀವಿ, ಕಾಂತಾರದಲ್ಲಿ ಆ ಗ್ರಾಮೀಣ ಹಿನ್ನೆಲೆ ಪರಿಸರ ಇವೆಲ್ಲದರ ಜೊತೆಗೆ ಆ ಊರಿನ ಸಾಹುಕಾರನ ಜೊತೆಗೆ ಸೇರಿಕೊಂಡು ಊರಿನವರ ಜೊತೆಗೂ ಇದ್ದುಕೊಂಡು ಆ ಕಡೆ ಸಾಹುಕಾರ ಎರಡೂ ಕಡೆಗೂ ಕೆಲಸ ಮಾಡ್ತಾ ಒಂದು ರೀತಿ ಕುತಂತ್ರವನ್ನು ರೂಪಿಸುವಂತಹ ಸುಧಾಕರ ಅನ್ನುವ ಒಂದು ಸಹಜವಾದ ನಟನೆ

0: ಕೊಡ್ತಾರೆ ಪ್ರಮೋದ್ ಶೆಟ್ಟಿಯವರು. ಹೀಗೆ ಅವರ ಒಂದು ಸಂಭಾಷಣೆ ಧ್ವನಿಯಿಂದಾಗಿಯೇ ಒಂದು ವಿಶೇಷತೆಯನ್ನು ನಾವು ಚಿತ್ರರಂಗದಲ್ಲಿ ಗುರುತಿಸಬಹುದು. ಧ್ವನಿ ಮತ್ತು ಸಂಭಾಷಣೆಯಿಂದಾಗ ಅವ್ರದ್ದು ಒಂದು ರೀತಿಯ ಬೇಸ್ ಗಾಂಭೀರ್ಯತೆ ಇರುವಂಥ ವಾಯ್ಸ್ ಅವ್ರದ್ದು. ತೆರೆ ಮೇಲಂತೂ ಅವರ ಡೈಲಾಗ್ಗಳನ್ನು ಕೇಳುವಾಗ ಒಂದು ರೀತಿಯ ವಿಶೇಷವಾದಂಥ ಅನುಭವನೇ ಆಗತ್ತೆ. ಯಾಕೆಂದರೆ ರಂಗಭೂಮಿಯಲ್ಲಿ ಅವರು ಕೆಲಸ ಮಾಡಿರೋದ್ರಿಂದ ಆ ರಂಗಭೂಮಿಯ ಸ್ಪಷ್ಟವಾದಂಥ ಉಚ್ಚಾರಣೆ, ಮೈಕ್ ಇಲ್ಲದೇ ಇದ್ದರೂ ಕೂಡ ಕೊನೆಯ ಸಾಲಿನಲ್ಲಿ ಕುಳಿತುಕೊಳ್ಳುವಂತಹ ಪ್ರೇಕ್ಷಕನಿಗೂ ಕೂಡ ಧ್ವನಿಗಳು ತಲುಪಬೇಕಾಗಿರೋದ್ರಿಂದ ರಂಗಭೂಮಿ ಹಿನ್ನೆಲೆಯಿಂದ ಬಂದಂತಹ ಎಲ್ಲರ ಒಂದು ವಿಶೇಷತೆ ಅಂತ ಹೇಳಿದ್ರೆ ಸ್ಪಷ್ಟ ಉಚ್ಚಾರಣೆ, ಹೈ ಪಿಚ್ನಲ್ಲಿ ಯಾವಾಗ ಯಾವಾಗ ಏನೆಲ್ಲ ಬದಲಾವಣೆಗಳು ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅವರು ಗಮನಿಸಿಕೊಂಡು ಧ್ವನಿಯ ಏರಿಳಿತವನ್ನು ಬಹಳ ವಿಶೇಷವಾಗಿ ಸಿನಿಮಾದಲ್ಲಿ, ನಾಟಕಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ಪ್ರಯೋಗ ಮಾಡ್ತಾರೆ. ಹಾಗೆ ಪ್ರಮೋದ್ ಶೆಟ್ಟಿಯವರ ಬೇಸ್ ವಾಯ್ಸ್, ಗಂಭೀರತೆ, ರಂಗಭೂಮಿಯ ಸ್ಪಷ್ಟ ಉಚ್ಚಾರಣೆ ಎಲ್ಲವನ್ನು ಕೂಡ ನಾವು ಅವರ ಸಿನಿಮಾಗಳಲ್ಲಿ ಗಮನಿಸಬಹುದು. ಕಿರಿಕ್ಪಾಟಿ ಚಿತ್ರದ ಒಂದು ಹಾಡನ್ನು ಕೇಳಿ. ಧನಂಜಯ್ ರಂಜನ್ ಅವರು ಬರೆದಿರುವಂತಹ ಹಾಡು. ವಸಿಷ್ಠ ಎನ್ ಸಿಂಹ ಮತ್ತು ಸಂಗಡಿಗರು ಹಾಡಿರುವ ಈ ಹಾಡಿಗೆ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದೆ.
1: ನೀಚ ಸುಳ್ಳ ಸುದ್ದು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡ ಕಂಡಲ್ಲೆಲ್ಲ ಖಂಡಿಸು ನಿನ್ನ ಕಂಡರೆ

ಬರೀ ಜೋರಾಗಿ ಕಿರ್ಚಾಡುವಂತಹ ವಿಲನ್ ಪಾತ್ರಗಳಿಗಿಂತಲೂ ತಮ್ಮ ಧ್ವನಿಯನ್ನ ತಗ್ಗಿಸಿ ನಿಧಾನವಾಗಿ ಮಾತಾಡುವ ಮೂಲಕವೂ ಕೂಡ ಹಿಂಸೆಯನ್ನ ಅಥವಾ ಹಾಸ್ಯವನ್ನ ಯಾವುದನ್ನೇ ಆದರೂ ಕೂಡ ಪ್ರೇಕ್ಷಕನಿಗೆ ತಲುಪಿಸುವಂತಹ ಒಂದು ವಿಶಿಷ್ಟವಾದಂತಹ ಟೈಮಿಂಗ್ ಇವರಿಗಿದೆ ಅಂತ ಹೇಳ್ತಾರೆ ಸಿನಿಮಾ ಕ್ಷೇತ್ರದವರು. ಅಂದ್ರೆ ಶ್ರೀಮನ್ನಾರಾಯಣದಂತಹ ಸಿನಿಮಾದಲ್ಲಿ ಕಾಮಿಡಿ ಮತ್ತೆ ವಿಲನ್ ಎರಡನ್ನೂ ಕೂಡ ತಮ್ಮ ಧ್ವನಿಯ ಬದಲಾವಣೆ ಮೂಲಕನೇ ಅವರು ತೋರಿಸ್ತಾ ಹೋಗ್ತಾರೆ. ರಿಷಬ್ ಶೆಟ್ಟಿಯವರ ನಿರ್ದೇಶನದ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು 2018 ಬಂದಂತಹ ಸಿನಿಮಾ. ಇದರಲ್ಲಿ ಪ್ರಮೋದ್ ಶೆಟ್ಟಿಯವರು ಶಾಂತಾರಾಮ ಉಪಾಧ್ಯಾಯ ಅನ್ನುವಂಥ ಒಂದು ಜವಾಬ್ದಾರಿಯುತ ಮತ್ತು ಪ್ರಮುಖವಾದ ಪಾತ್ರದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ತುಂಬಾ ವಿಶೇಷ ಅನ್ಬೋದು. ಒಬ್ಬ ಕನ್ನಡ ಶಾಲೆಯ ಬೆಂಬಲಿಗನಾಗಿ ಕಾಸರಗೋಡಿನ ಕನ್ನಡ ಮಾಧ್ಯಮದ ಶಾಲೆ ಮುಚ್ಚುವಂಥ ಸಂದರ್ಭದಲ್ಲಿ ಶಾಲೆಯನ್ನ ಉಳಿಸೋದಕ್ಕೆ ಅಂತ ಹೋರಾಡುವಂಥ ಒಂದು ಪಾತ್ರ, ಮಕ್ಕಳ ಪರವಾಗಿ ನಿಲ್ತಾರೆ, ಅವರಿಗೆ ಧೈರ್ಯ ತುಂಬುವಂಥ ಒಂದು ಮಹತ್ವದ ವ್ಯಕ್ತಿಯಾಗಿ ಅವರ ನಟನೆ ಬಹಳ ಸಹಜವಾದದ್ದು, ಗಂಭೀರವಾದ ನಟನೆಯನ್ನು ಕೂಡ ಕೊಡ್ತಾರೆ. ಯಾವುದೇ ಆದರೂ ಕೂಡ ಆ ಸಿನಿಮಾದಲ್ಲಿ ಗಡಿನಾಡಿನ ಕನ್ನಡದ ಪರಿಸ್ಥಿತಿಯ ಬಗ್ಗೆ ಕಳಕಳಿ ಇರುವಂತಹ ಒಬ್ಬ ಪ್ರಬುದ್ಧ ವ್ಯಕ್ತಿಯಾಗಿ ಸಹಜವಾದ ನಟನೆಯನ್ನ ನೀಡಿದ್ದಾರೆ. ಮಕ್ಕಳ ಜೊತೆಗೆ ಆ ಸಿನಿಮಾದಲ್ಲಿ ಬರುವಂತಹ ಪ್ರವೀಣ ಮಹೇಂದ್ರ ಈ ಮಕ್ಕಳ ಜೊತೆಗೆ, ಹಾಗೆ ಸಿನಿಮಾದಲ್ಲಿ ಅನಂತ ಪದ್ಮನಾಭ ಅವರ ಜೊತೆಗಿನ ದೃಶ್ಯಗಳು ಚಿತ್ರ ಕಥೆಗೆ ಅವರ ಒಂದು ಕಾಂಬಿನೇಷನ್, ಅನಂತನಾಗ್ ಮಕ್ಕಳ ಜೊತೆಗೆ ಅವರು ಕೊಡುವಂಥ ಅಭಿನಯ ಏನಿದೆಯಲ್ಲ, ಅದರಿಂದಾಗಿ ಕೂಡ ಪ್ರಮೋದ್ ಶೆಟ್ಟಿ ಅವರು ತುಂಬಾ ಇಷ್ಟ ಆಗ್ತಾರೆ. ಅವರು ಬರೀ ಗಂಭೀರ ಅಥವಾ ಕ್ರೂರ ಖಳನಾಯಕನ ಪಾತ್ರಗಳಿಗೆ ಮಾತ್ರ ಸೀಮಿತ ಆಗದೆ ಅದ್ಭುತವಾದಂತಹ ಹಾಸ್ಯ ವಿಡಂಬನೆಯ ನಟನೆಯ ಮೂಲಕವೂ ಕೂಡ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸ್ತಾರೆ. ಹೀರೋ ಚಿತ್ರದ ಗೀತೆ ಇದು. ಹರ್ಷಿಕಾ ದೇವನಾಥನ್ ಅವರು ಹಾಡಿದ್ದಾರೆ, ತ್ರಿಲೋಕ್ ತ್ರಿವಿಕ್ರಮ ಅವರು ಬರೆದಿದ್ದಾರೆ, ಅಜನೀಶ್ ಲೋಕನಾಥ್ ಬಿ ಸಂಗೀತ ನೀಡಿದ್ದಾರೆ.

ರಂಗಭೂಮಿ ಮತ್ತು ಸಿನಿಮಾ ನಟ ಪ್ರಮೋದ್ ಶೆಟ್ಟಿ ಅವರು ತಮ್ಮ ಒಂದು ಸ್ಪಷ್ಟವಾದ ಉಚ್ಚಾರಣೆ ಭಾಷೆಯ ಗಾಂಭೀರ್ಯತೆಯಿಂದಾಗಿ ಕೂಡ ಹೆಸರಾಗಿದ್ದಾರೆ. ಕರಾವಳಿ ಮೂಲದವರಾದಂತಹ ಇವರು ತಮ್ಮ ಕುಂದಾಪುರ ಅಥವಾ ಮಂಗಳೂರು ಕನ್ನಡವನ್ನು ಸಹಜವಾಗಿ ಸೊಗಸಾಗಿ ಬಳಸ್ತಾರೆ. ಅದು ಕಾಂತಾರದಲ್ಲಿರಬಹುದು, ಉಳಿದವರು ಕಂಡಂತೆ ಸಿನಿಮಾಗಳಲ್ಲಿ ಜನರ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಅವರ ಒಂದು ಭಾಷಾ ಶೈಲಿ ಕೂಡ ಮುಖ್ಯ ಅಂತ ಹೇಳಬಹುದು.

ಕಾಂತಾರ ಚಿತ್ರದ ಒಂದು ವಿಶೇಷವಾದಂತಹ ಹಾಡು ಅಂತಾನೆ ಹೇಳಬಹುದು. ಹಾಡಿದವರು ಮೈಮ್ ರಾಮದಾಸ್, ಶಶಿರಾಜ್ ಕಾವೂರು ಅವರು ಬರೆದ ಗೀತೆಗೆ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿತ್ತು. 11:54 ಸಮಯವಾಗಿದೆ. ಪ್ರಮೋದ್ ಶೆಟ್ಟಿ, ಸ್ಯಾಂಡಲ್ವುಡ್ನ ಪ್ರಮೋದ್ ಶೆಟ್ಟಿ ಅವರ ನಟನೆ ಅಂದರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ರಂಗಭೂಮಿ ನಟರಾಗಿದ್ದರು. ಆಮೇಲೆ ಅವರು ಸಾಕಷ್ಟು ನಾಟಕಗಳಲ್ಲಿ ನಟಿಸಿದ್ರು, ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡ್ರು. ನಂತರದಲ್ಲಿ ಅವರು ಧಾರಾವಾಹಿಗಳಲ್ಲಿ ಕೂಡ ಎಂಟ್ರಿ ಕೊಟ್ಟರು, ಧಾರಾವಾಹಿಗಳಲ್ಲಿ ಮಾಡಿದ್ರು. ಅದಾದ ಮೇಲೆ ಸಿನಿಮಾ ಕ್ಷೇತ್ರಕ್ಕೆ ಕೂಡ ಬಂದರು. ಒಂದ್ಸಲ ಅವರು ಹೇಳ್ತಾರೆ, ಒಬ್ಬರು ಸಿನಿಮಾ ನಿರ್ದೇಶಕರನ್ನು ಭೇಟಿ ಮಾಡಿದಾಗ ಅವ್ರಿಗೆ ಡೈಲಾಗ್ ಹೇಳೋದಕ್ಕೆ ಕೊಡ್ತಾರೆ, ಅಂದರೆ ಶೂಟಿಂಗಿಗೋಸ್ಕರ ಡೈಲಾಗ್ ಹೇಳಿ ಅಂತ ಹೇಳ್ತಾರೆ. ಆ ಶೂಟಿಂಗ್ ಇದ್ದದ್ದು ಒಂದು ಗೌರ್ಮೆಂಟ್ಸಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಹೇಳಿ ಡೈಲಾಗ್ಗಳನ್ನು ಹೇಳೋದಕ್ಕೆ ಕೊಡ್ತಾರೆ. ಅಲ್ಲೇ ಇದ್ದಂಥ ಗೌರ್ಮೆಂಟ್ಸಲ್ಲಿ ಇದ್ದಾಗ ಒಬ್ಬರಿಗೆ ಪ್ರಪೋಸ್ ಮಾಡುವಂಥ ಸೀನ್ ಅದು. ಅಲ್ಲಿ ಕೆಲಸ ಮಾಡುವಂಥ ನೂರಾರು ಜನರ ಎದುರುಗಡೆ ಒಂದು ಪ್ರಪೋಸ್ ಮಾಡಬೇಕಾಗಿರುತ್ತೆ. ಪ್ರಪೋಸ್ ಇವರು ಮಾಡ್ತಾರೆ, ಆದರೆ ಅದು ನಾಟಕದ ಸ್ಟೈಲಲ್ಲಿ ನೀವು ಪ್ರಪೋಸ್ ಮಾಡಿದ್ದೀರಾ, ಈ ಸ್ಟೈಲ್ ನಮಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಆ ಡೈರೆಕ್ಟ್ರು ಹೇಳಿಬಿಡ್ತಾರೆ. ಇವ್ರನ್ನ ಹೊರಗಡೆ ಕಳಿಸ್ತಾರೆ. ಸೆಟ್ ಆಗೋದಲ್ಲಿ ಯಾಕೆ ಇಂಥವ್ರನ್ನೆಲ್ಲ ಕರ್ಕೊಂಡು ಬರ್ತೀರಾ ಅಂಥೇಳಿ ಒಂದು ರೀತಿಯಲ್ಲಿ ಗದರಿ ಬಿಡ್ತಾರೆ. ಆರಂಭದ ದಿನಗಳಲ್ಲಿ ಇವ್ರಿಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ, ಎಲ್ಲರ ಮುಂದೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಏನಪ್ಪ ಮಾಡೋದು ಅಂತ ಹೇಳಿ ಒಂದು ಕಡೆ ಹೋಗಿ ತುಂಬ ಬೇಜಾರು ಮಾಡಿಕೊಂಡು ಇರ್ತಾರೆ. ಕೊನೆಗೆ ಓ ನಾನು ಹೀಗೆ ನನಗೆ ಈಗ ಅನ್ನಿಸ್ಕೊಂಡು ನಾನು ಹೇಗೆ ಇದನ್ನೇ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಹೇಗಾದರೂ ಮಾಡಿ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಡೈಲಾಗ್ ಡೆಲಿವರಿ ಕೂಡ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ತುಂಬ ಇಷ್ಟಪಡ್ತಾ ಇದ್ದಂಥ ಅವರ ಪ್ರೀತಿ ಪಾತ್ರರನ್ನು ಮನಸ್ಸಿಗೆ ತಂದುಕೊಂಡು ನನಗೆ ಯಾಕೆ ಆ್ಯಕ್ಟಿಂಗ್ ಬರಲ್ಲ, ನನಗೆ ಖಂಡಿತ ಬರುತ್ತೆ, ನಾನು ಚೆನ್ನಾಗಿ ಮಾಡೇ ಮಾಡ್ತೀನಿ ಅಂತ

ಹೇಳಿ ಮನಸ್ಸಲ್ಲೇ ತಯಾರಿಯನ್ನು ಮಾಡಿಕೊಂಡು ತುಂಬ ಧೈರ್ಯದಿಂದ ಹೋಗಿ ಅದೇ ನಿರ್ದೇಶಕರ ಎದುರಿಗೆ ಬಹಳ ಸೊಗಸಾಗಿ ಡೆಲಿವರಿ ಡೈಲಾಗ್ ಡೆಲಿವರಿ ಮಾಡ್ತಾರೆ, ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ. ಅದೇ ಡೈರೆಕ್ಟ್ರಿಗೆ ತುಂಬಾ ಖುಷಿಯಾಗುತ್ತೆ, ಭೇಷ್ ಭೇಷ್ ವರೆ ವಾ, ಎಷ್ಟು ಚೆನ್ನಾಗಿ ಮಾಡ್ತೀರಿ ನೀವು ಅಂತ ಹೇಳಿ ಅವರಿಗೆ ಸಿನಿಮಾದಲ್ಲಿ ನಡೆಸೋದಕ್ಕೆ ಒಂದು ಅವಕಾಶವನ್ನು ಕೂಡ ಕೊಡ್ತಾರೆ. ಹೀಗೆ ಪ್ರತಿಯೊಬ್ಬ ನಟರ ಒಂದು ನಟನೆಯ ಹಿಂದೆ ಸಾಗಿ ಬಂದ ದಾರಿಯ ಹಿಂದೆ ಸಾಕಷ್ಟು ನೋವು ನಲಿವಿನ ಕಷ್ಟ ಸುಖದ ಕಥೆಗಳಿರುತ್ತವಲ್ಲ, ಹಾಗೆ ನಮ್ಮ ಪ್ರಮೋದ್ ಶೆಟ್ಟಿಯವರು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಒಪ್ಪಿಕೊಂಡು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಕನ್ನಡ ಸಿನಿಮಾ ಕ್ಷೇತ್ರದ ಪ್ರತಿಭಾವಂತ ನಟ ಅಂತ ಹೇಳಿ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆಗಸ್ಟ್ 31 ಈ ದಿನ ಅವರ ಜನ್ಮದಿನ. ಅವರು ಇನ್ನಷ್ಟು ಸಿನಿಮಾಗಳ ಮೂಲಕ ಚಿತ್ರರಸಿಕರನ್ನು ರಂಜಿಸಲಿ ಅನ್ನೋದು ವಿವಿಧ ಭಾರತೀಯ ಪ್ರೀತಿಯ ಹಾರೈಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ಡಿಸೆಂಬರ್ ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲಿ 100%ರಷ್ಟು ರೈಲು ಮಾರ್ಗಗಳ ವಿದ್ಯುದೀಕರಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, 8,500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಧ್ಯದ ನೂತನ ರೈಲು ಮಾರ್ಗ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ದಗೊಂಡಿದೆ. ದೇಶಾದ್ಯಂತ 9,000ಕ್ಕೂ ಹೆಚ್ಚು ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದರು. ಕೇಂದ್ರ ಪುರಸ್ಕೃತ ಜಲ್ಜೀವನ್ ಮಿಷನ್ ಯೋಜನೆ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಸಚಿವ ಸೋಮಣ್ಣ ಮಾಹಿತಿ ನೀಡಿದರು. ಸಹಕಾರ ಬ್ಯಾಂಕ್ಗಳಲ್ಲಿ ರೈತರಿಗೆ ಬಡ್ಡಿರಹಿತ ಸಾಲ ಸೌಲಭ್ಯವಿದ್ದು ರೈತರು ಸದುಪಯೋಗ ಪಡೆಯುವಂತೆ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಕೋರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ

ಸಹಕಾರ ಬ್ಯಾಂಕ್ ಆಯೋಜಿಸಿದ್ದ ರೈತ ಸದಸ್ಯರ ಹೊಸ ಸಾಲಗಳ ಚೆಕ್ ವಿತರಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ಗಳ ಮೂಲಕ 124 ಕೋಟಿ ರೂಪಾಯಿ ಸಾಲ ಮಂಜೂರಾಗಿದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸರಳತೆ, ಸ್ವಾವಲಂಬನೆ, ಸೇವೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಮೌಲ್ಯಗಳು ಇಂದಿನ ಸಮಾಜಕ್ಕೂ ಪ್ರಸ್ತುತವಾಗಿವೆ ಎಂದು ಗದಗ ಶಾಸಕ ಎಚ್ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಗಾಂಧೀಜಿಯವರ ಮೌಲ್ಯಗಳ ಕುರಿತ 7 ದಿನಗಳ ರಾಷ್ಟೀಯ ಯುವ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಯುವ ಜನತೆ ಗಾಂಧೀಜಿಯವರ ಚಿಂತನೆಗಳನ್ನು ಕೇವಲ ತಿಳಿದುಕೊಳ್ಳುವುದಕ್ಕೆ ಸೀಮಿತಗೊಳಿಸದೆ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾ ಉಡೆ ಪಿ ಕೃಷ್ಣ ಅವರು ಮಾತನಾಡಿ, ಗಾಂಧೀಜಿಯವರ ವಿಚಾರಧಾರೆಗಳು ಯುವ ಜನರಲ್ಲಿ ಮಾನವೀಯತೆ, ಸಾಮಾಜಿಕ ಜವಾಬ್ದಾರಿ

0: ಗಾಂಧೀಜಿಯವರ ಚಿಂತನೆಗಳನ್ನು ಕೇವಲ ತಿಳಿದುಕೊಳ್ಳುವುದಕ್ಕೆ ಸೀಮಿತಗೊಳಿಸದೆ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾ ಉಡೆ ಪಿ ಕೃಷ್ಣ ಅವರು ಮಾತನಾಡಿ, ಗಾಂಧೀಜಿಯವರ ವಿಚಾರಧಾರೆಗಳು ಯುವ ಜನರಲ್ಲಿ ಮಾನವೀಯತೆ, ಸಾಮಾಜಿಕ ಜವಾಬ್ದಾರಿ, ಸೇವಾ ಮನೋಭಾವ ಹಾಗೂ ಸಹಬಾಳ್ವೆಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಯುವ ಜನತೆಯನ್ನು ಜೋಡಿಸಲು ರಾಜ್ಯ ಸರ್ಕಾರ ರೂಪಿಸಿರುವ ಭಾರತ್ ಜೋಡೋ ಯುವ ಸಂಘದ ಮಾದರಿಯಲ್ಲಿ ಹಿರಿಯ ನಾಗರಿಕರನ್ನು ಒಗ್ಗೂಡಿಸಲು ಸೀನಿಯರ್ ಸಿಟಿಜನ್ ಸಂಘಟನೆ ಸ್ಥಾಪಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಹಿರಿಯ ನಾಗರಿಕರನ್ನು ಸನ್ಮಾನಿಸಿ ಮಾತನಾಡಿದ ಅವರು, ಮಂಗಳೂರು ನಗರದಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೊಳಿಸಲು ತಾವು ಪ್ರಯತ್ನಿಸುವುದಾಗಿ ನುಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬುಡಕಟ್ಟು ಕೊರಗ ಸಮುದಾಯದ ಪ್ರತಿ ಕುಟುಂಬಕ್ಕೆ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯಡಿ ಸೂರು ಒದಗಿಸಲು ಕ್ರಿಯಾ ಯೋಜನೆ ರೂಪಿಸುವಂತೆ ಸಂಸದ ಬ್ರಿಜೇಶ್ ಚೌಟ್ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ತ್ರೈಮಾಸಿಕ ದಿಶಾ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದ ಅತ್ಯಂತ ದುರ್ಬಲ ವನವಾಸಿಗಳಲ್ಲಿ ಕರ್ನಾಟಕದ ಕೊರಗ ಮತ್ತು ಜೇನು ಕುರುಬರನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರ 1135 ಕುಟುಂಬಗಳಿವೆ ಎಂದರು. ಇಂದು ಆರ್ಥಿಕ ತಜ್ಞ, ಮಾಜಿ ರಾಷ್ಟಪತಿ ಹಾಗೂ ಭಾರತರತ್ನ ಪುರಸ್ಕೃತ ಪ್ರಣಬ್ ಮುಖರ್ಜಿ ಅವರ ಪುಣ್ಯಸ್ಮರಣೆ. ದೇಶದ ರಾಜಕೀಯ, ಆರ್ಥಿಕತೆ ಹಾಗೂ ಆಡಳಿತ ಕ್ಷೇತ್ರಗಳಿಗೆ ಅವರು ನೀಡಿದ ಅಪಾರ ಕೊಡುಗೆ ಮತ್ತು ರಾಷ್ಟ ಸೇವೆಯು ಸದಾ ಸ್ಮರಣೀಯ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಸಾಮಾಜಿಕ ಜಾಲತಾಣದ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಭರದಿಂದ ಸಾಗಿವೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಅರಣ್ಯ ಅಧಿಕಾರಿಗಳು ತೂಕ ಪರೀಕ್ಷೆ ಕೈಗೊಂಡರು. ಮೈಸೂರಿನ ಧನ್ವಂತರಿ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳಾದ ಮಹೇಂದ್ರ, ಲಕ್ಷ್ಮೀ, ಪ್ರಶಾಂತ್, ಧನಂಜಯ್, ಶ್ರೀರಾಮ, ಕಾವೇರಿ, ಶ್ರೀಕಂಠ, ಏಕಲವ್ಯ ಹಾಗೂ ಗೋಪಿಯ ತೂಕ ಪರೀಕ್ಷಿಸಲಾಯಿತು. ಶ್ರೀಕಂಠ ಆನೆ 5,790 ಕಿಲೋ ತೂಕ ಹೊಂದಿದ್ದು ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ತಿಳಿಸಿದರು. ದಸರಾ ಆನೆಗಳನ್ನು ವೀಕ್ಷಿಸಲು ಯಾವುದೇ ಟಿಕೆಟ್ ನಿಗದಿಪಡಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶಾಸಕರ ಕಚೇರಿ ಮುಂಭಾಗದಲ್ಲಿ ಸೆಪ್ಟೆಂಬರ್ 5 ತಾರೀಕು ಪ್ರಜಾಸೇವೆ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಇಲಾಖೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ಶನಿವಾರ ನಾಗರಿಕರ ಅಹವಾಲು ಸ್ವೀಕರಿಸುವ ಪ್ರಜಾಸೇವೆ ಅಭಿಯಾನ ಸಭೆಗಳನ್ನು ಆಯೋಜಿಸಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇಂದು ಶ್ರಾವಣದ ಮಹತ್ವ, ಈ ಕುರಿತು ಸ್ನೇಹಾ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ ಕೇಳುತ್ತೀರಿ.

ಮಾಸವು ಹಬ್ಬಗಳು ಮತ್ತು ಪ್ರಕೃತಿಯ ಸೌಂದರ್ಯದ ಸಮಯವಾಗಿದೆ. ಕನ್ನಡ ಕವಿಗಳನ್ನು ಕೋಗಿಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡಿದರೆ, ಶ್ರಾವಣದ ತಿಂಗಳು ಬೇಂದ್ರೆಯವರನ್ನು ಕಾಡಿದಂತೆ ಮತ್ತೊಬ್ಬ ಕವಿಯನ್ನು ಕಾಡಿಲ್ಲ. ಶ್ರಾವಣ ಬೇಂದ್ರೆಗೆ ಅತಿ ಅಚ್ಚುಮೆಚ್ಚಿನ ಮಾಸ. ಹಾಗೆಂದು ನವೋದಯ ಕಾಲದ ಪ್ರಕೃತಿ ಗೀತೆಗಳ ಜೊತೆ ಬೇಂದ್ರೆಯ ಶ್ರಾವಣ ಕವಿತೆಗಳನ್ನು ನೋಡಲು ಬರುವುದಲ್ಲ. ಅವಕ್ಕೆ ಅದರದೇ ಆದ ಸ್ಥಾನವಿದೆ. ಬೇಂದ್ರೆಯವರ ಕಾವ್ಯ ವ್ಯಕ್ತಿತ್ವವನ್ನು ಶ್ರಾವಣ ಆವರಿಸಿಕೊಂಡಿರುವುದನ್ನು ಅವರ ವಿಪುಲವಾದ ಶ್ರಾವಣ ಕವಿತೆಗಳೇ ಸಾರುತ್ತವೆ.

ಶ್ರಾವಣ ಬಂತು ಕಾಡಿಗೆ ಎಂದರೆ ಶ್ರಾವಣ ಮಾಸವು ಕಾಡಿಗೆ ಮತ್ತು ನಾಡಿಗೆ ಬಂದಿದೆ ಎಂದು. ಇದು ಮಳೆಗಾಲದ ಸಮಯ ಮತ್ತು ಹಬ್ಬಗಳ ಸಂಭ್ರಮ. ರೈತರು ಬಿತ್ತನೆ ಮುಗಿಸಿ ನಿರಾಳರಾಗುವ ಸಮಯ. ಪ್ರಕೃತಿ ಹಸಿರಾಗಿ ಕಂಗೊಳಿಸುತ್ತದೆ ಮತ್ತು ಹಬ್ಬಗಳ ಸಂಭ್ರಮ ಮನೆ ಮಾಡುತ್ತದೆ. ಶ್ರಾವಣ

ಜಗತ್ತಿನಲ್ಲಿ ಎಲ್ಲೂ ಇಲ್ಲದಷ್ಟು ವೈವಿಧ್ಯಮಯವಾದ ಹಬ್ಬಗಳು ಭಾರತದಲ್ಲಿವೆ. ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರಿದರೂ ವಿಜೃಂಭಣೆಯಿಂದ ಹಬ್ಬ ಆಚರಿಸುವುದನ್ನು ಭಾರತೀಯರು ಬಿಡಲಾರರು. ಇನ್ನು ಕೆಲವೇ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಮಹಿಳೆಯರು ಪೂಜಾ ವಿಧಿವಿಧಾನಗಳಲ್ಲಿ ತನ್ಮಯರಾಗುತ್ತಾರೆ, ಏಕೆಂದರೆ ಶ್ರಾವಣ ಮಾಸ ಬರುತ್ತಿದೆ. ಅಲ್ಲದೆ 4 ಮಂಗಳವಾರ ಮತ್ತು 5 ಶುಕ್ರವಾರಗಳಿವೆ. ಹಾಗಾಗಿ ಶ್ರಾವಣ ಮಾಸ ಪೂರ್ತಿ ಪೂಜೆ ವ್ರತಗಳಿಂದ ತುಂಬಿ ತುಳುಕುತ್ತಿದ್ದು ಮಹಿಳೆಯರಿಗೆ ಬಿಡುವಿಲ್ಲದ ಕಾರ್ಯಕ್ರಮವಾಗಲಿದೆ.

ಶ್ರಾವಣದ ಹಬ್ಬಗಳಿಗೆ ಸಾಕಷ್ಟು ಪೂರ್ವ ತಯಾರಿಯ ಅವಶ್ಯವಾಗಿದೆ. ಅದು ಮಹಿಳೆಯ ಜವಾಬ್ದಾರಿ ಕೂಡ. ದೇವರ ಮನೆಯನ್ನು, ಅಡುಗೆ ಮನೆಯನ್ನು ಶುದ್ಧಗೊಳಿಸಿ, ಮಡಿಗೊಳಿಸಿ ಸ್ವಚ್ಛವಾಗಿಡಬೇಕು. ಅಲ್ಲದೆ ಮಾಸಪೂರ್ತಿ ಅಡುಗೆಯಲ್ಲಿ ನಿತ್ಯವೂ ವಿಭಿನ್ನತೆ ಮತ್ತು ಹೆಚ್ಚಿನ ದ್ರವ್ಯಗಳನ್ನು ಅಣಿಗೊಳಿಸಬೇಕು. ಅದಕ್ಕಾಗಿ ಮುಂಚೆಯೇ ಮಸಾಲೆ ಪುಡಿ, ಚಕ್ಕುಲಿ, ಚಟ್ನಿ ಪುಡಿ, ಸಾಂಬಾರು ಪುಡಿ ಹೀಗೆ ಮುಂತಾದ ದ್ರವ್ಯಗಳನ್ನು ಮುಂಚೆಯೇ ಅಣಿಗೊಳಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ಮಾಸದಲ್ಲಿ ಮಳೆಗಾಲವು ಆರಂಭವಾಗುತ್ತದೆ ಮತ್ತು ಪ್ರಕೃತಿ ಹಸಿರಾಗಿ ಕಂಗೊಳಿಸುತ್ತದೆ. ರೈತರು ಬಿತ್ತನೆಯನ್ನು ಮುಗಿಸಿ ಆರಾಮವಾಗಿರುತ್ತಾರೆ ಮತ್ತು ಹಬ್ಬಗಳನ್ನು ಆಚರಿಸುತ್ತಾರೆ. ಶ್ರಾವಣ ಮಾಸವು ಹಬ್ಬಗಳು, ಪ್ರಕೃತಿ ಮತ್ತು ರೈತರ ನಿರಾಳತೆಯ ಸಮಯವಾಗಿದೆ. ಶ್ರಾವಣವೆಂದರೆ ಪ್ರಸನ್ನ ಚಿತ್ತದ ಭಕ್ತಿಯ ಸಾತ್ವಿಕ ಮಾತುಗಳ ಶ್ರವಣದ ಸಾಲು ಸಾಲು ಸಂಭ್ರಮದ ಮಾಸ. ಇದು ಆಷಾಢದ ಬೇಸರ ಮರೆಸುವ ಉತ್ಸಾಹದ ಹೆಬ್ಬಾಗಿಲು. ಶ್ರಾವಣವೆನ್ನುವುದು ನಮ್ಮ ಮನಸ್ಸಿನ ಹಿತಕ್ಕೆ, ನಮ್ಮ ಅಭಿರುಚಿಯ ಅನನ್ಯತೆಗೆ ಮತ್ತು ನಮ್ಮ ಜೀವನೋತ್ಸಾಹಕ್ಕೆ ರೂಪಕ, ಪ್ರೇರಕ. ಆಗಾಗ ತುಂತುರು ಮಳೆಯ ತುಷಾರ ಚಿಂಚನ, ತುಂಬಿ ಹರಿಯುವ ನದಿ ತೊರೆಗಳ ಜುಳುಜುಳು ನಿನಾದ, ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಸೇವಂತಿಗೆ ಸುಮಧುರ ವಾಸನೆಯೊಂದಿಗೆ ಭೂದೇವಿ ಹೊಸ ಉಡುಗೆ ಉಟ್ಟು ನಲಿಯುವಂತೆ ಭಾಸವಾಗುವ ಈ ಕಾಲ ಧಾರ್ಮಿಕವಾಗಿಯೂ ಮಹತ್ವದ್ದು. ಹಿಂದೂ ಪಂಚಾಂಗದ ಪ್ರಕಾರ ಇದು ಐದನೇ ಮಾಸ. ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ. ತಿಂಗಳು ಪೂರ್ತಿ ಮಹಿಳೆಯರು ಪೂಜೆ ಮತ್ತು ವಿಧಿವಿಧಾನಗಳನ್ನು ಮಾಡುತ್ತಾರೆ. ಇದಕ್ಕೆಂದೇ ಮುಂಚಿತವಾಗಿ ಅರಳಿಟ್ಟು, ತಂಬಿಟ್ಟು, ಚಕ್ಕುಲಿ, ಅವಲಕ್ಕಿ, ಎಳ್ಳಿನುಂಡೆ, ಶೇಂಗಾ ಉಂಡಿ ಮುಂತಾದವುಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳುತ್ತಾರೆ. ಮಹಿಳೆಯರ ಮತ್ತು ಹಬ್ಬಗಳು ಪರಸ್ಪರ ಸಂಬಂಧ ಹೊಂದಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಮಹಿಳೆಯರ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತವೆ ಮತ್ತು ಮಹಿಳೆಯರು ಹಬ್ಬಗಳ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಮಹಿಳೆಯರು ಮತ್ತು ಹಬ್ಬಗಳ ನಡುವಿನ ಸಂಬಂಧದ ಬಗ್ಗೆ ವಿಚಾರ ಮಾಡುವುದಾದರೆ ಹೀಗೆ ಹೇಳಬಹುದು. ಭಾರತದ ಅನೇಕ ಹಬ್ಬಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಉದಾಹರಣೆಗೆ, ಗೌರಿ ಹಬ್ಬದಲ್ಲಿ ಮಹಿಳೆಯರು ಗೌರಿಯನ್ನು ಪೂಜಿಸುತ್ತಾರೆ ಮತ್ತು ವ್ರತವನ್ನು ಕೂಡ ಆಚರಿಸುತ್ತಾರೆ.

ಹಬ್ಬಗಳು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಹಿಳೆಯರು ಈ ಹಬ್ಬಗಳ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ ಮಹಿಳೆ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಹಬ್ಬಗಳ ಸಮಯದಲ್ಲಿ ಮನೆಯನ್ನು ಅಲಂಕರಿಸುವುದು, ಅತಿಥಿಗಳನ್ನು ಸ್ವಾಗತಿಸುವುದು ಮತ್ತು ವಿಶೇಷ ಭಕ್ಷ್ಯಗಳನ್ನು ತಯಾರಿಸುವುದು ಮಹಿಳೆಯರ ಜವಾಬ್ದಾರಿಯಾಗಿದೆ. ಹಬ್ಬಗಳು ಕುಟುಂಬ ಮತ್ತು ಸ್ನೇಹಿತರನ್ನು ಒಗ್ಗೂಡಿಸುವ ಒಂದು ಅವಕಾಶ. ಮಹಿಳೆಯರು ಈ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಸಂಬಂಧಗಳನ್ನು ಬೆಳೆಸುತ್ತಾರೆ. ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದದ್ದು. ವರ್ಷಪೂರ್ತಿ ಇರುವ ಕೆಲವು ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ತಿಂಗಳಲ್ಲೇ ಬರುತ್ತವೆ. ಹಾಗಾಗಿಯೇ ಈ ಮಾಸವನ್ನು ಹಬ್ಬಗಳ ಮಾಸ ಅಂತಲೂ ಕರೆಯಬಹುದು.

ಈ ತಿಂಗಳಿನಲ್ಲಿ ಆಧ್ಯಾತ್ಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಅಲ್ಲದೆ ಶ್ರಾವಣದಲ್ಲಿ ಏನೇ ಮಾಡಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಬಹುಪಾಲು ಜನರಲ್ಲಿ ಇದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಶಿವ ಒಲಿದು ಬೇಡಿದನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಈ ತಿಂಗಳಲ್ಲಿ ಬರುವ ಹಬ್ಬ ಹಾಗೂ ವ್ರತಗಳು ಬಹುತೇಕವಾಗಿ ಶಿವ ಪಾರ್ವತಿಗೆ ಮೀಸಲಾಗಿಯೇ ಕೂಡ ಇವೆ. ಶ್ರಾವಣ ಸೋಮವಾರ ಶಿವಾರಾಧನೆಗೆ ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡುತ್ತಾರೆ. ನಾಲ್ಕು ಸೋಮವಾರ ನಾಲ್ಕು ಮಂಗಳವಾರಗಳು ಬರೋದ್ರಿಂದ ಮಂಗಳಗೌರಿ ವ್ರತಗಳನ್ನು ಕೂಡ ಮಹಿಳೆಯರು ಕೈಗೊಳ್ಳುತ್ತಾರೆ. ಇನ್ನು ವಿಶೇಷವಾಗಿ ಇದೇ ಸಮಯದಲ್ಲಿ ಸೋಳ ಸೋಮವಾರಗಳ ವ್ರತವನ್ನು ಮಹಿಳೆಯರು ಶ್ರಾವಣದ ಮೊದಲ ಸೋಮವಾರದಂದೇ ಕೈಗೊಳ್ಳುತ್ತಾರೆ. ಮನೆ ಬಾಗಿಲಿಗೆ ಹಸಿರು ತೋರಣ, ಅಂಗಳದಲ್ಲಿ ರಂಗೋಲಿ ಚಿತ್ತಾರ, ಮನೆಯೊಳಗೆ ವಿಶೇಷ ಪೂಜೆಗಳ ಘಂಟಾನಾದ ಎಂದಾಗ ನೆನಪಾಗುವುದೇ ಈ ಗೀತೆ.

ಅಷ್ಟಲಕ್ಷ್ಮಿಗಳಲ್ಲಿ ವರಲಕ್ಷ್ಮೀ ದೇವಿಗೆ ಬಹಳ ಮುಖ್ಯ ಸ್ಥಾನವಿದೆ. ವಿವಾಹಿತ ಮಹಿಳೆಯರು ನಿತ್ಯ ಸುಮಂಗಲಿಯರಾಗುವ ಬಾಳುವ ಸಂಕಲ್ಪದಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮೀ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಆಚರಿಸುವುದರಿಂದ ಲಕ್ಷ್ಮೀ ದೇವಿಯ ದೃಷ್ಟಿ ಸದಾ ನಮ್ಮ ಮೇಲಿರುತ್ತದೆ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಾರೆ ಎಂದು ಮಹಿಳೆಯರು ನಂಬುತ್ತಾರೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ವರಲಕ್ಷ್ಮೀ ವ್ರತವನ್ನು ಮಾಡಲಾಗುತ್ತದೆ. ಅಲ್ಲದೆ ವರ್ಷ ಋತು ಸಂದರ್ಭ ಆಗಿರುವುದರಿಂದ ಮತ್ತು ಮಳೆಗಾಲ ಕೂಡ ಇರುವುದರಿಂದ ರೈತಾಪಿ ವರ್ಗದವರೂ ಕೂಡ ಕಡಿಮೆ ಕೆಲಸ ಇರುತ್ತದೆ. ಇದರಿಂದಾಗಿ ಮನೆ ಮಂದಿಯೆಲ್ಲಾ ಸೇರಿ ವ್ರತ ಮಾಡಲು ಕೂಡ ಶ್ರಾವಣ ಮಾಸ

ಸೂಕ್ತವಾಗಿದೆ. ಗಂಡನ ದೀರ್ಘಾಯುಷ್ಯ ಮತ್ತು ಮಕ್ಕಳ ಏಳಿಗೆಗಾಗಿ ಮಹಿಳೆ ಶ್ರಮಪಟ್ಟು ಆಚರಿಸಿ ತನ್ನ ಕುಟುಂಬದ ವೃದ್ಧಿಗಾಗಿ ಬೇಡಿಕೊಳ್ಳುತ್ತಾಳೆ. ನಿಸರ್ಗದ ಜೊತೆ ನೇರ ಸಂಬಂಧ ಹೊಂದಿರುವ ಹಳ್ಳಿಗಳ ಜನಪದರಲ್ಲಿ ಶ್ರಾವಣ ಸಂಭ್ರಮ ವೈವಿಧ್ಯಮಯವಾಗಿದೆ.

ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯನ್ನು ಪೂಜಿಸಿದಷ್ಟೇ ಫಲ ಸಿಗುತ್ತದೆ ಎಂಬುದು ಮಹಿಳೆಯರ ನಂಬಿಕೆ. ವರಲಕ್ಷ್ಮಿ ವ್ರತದ ದಿನ ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಪೂಜಾಕೋಣೆಯಲ್ಲಿ ಅಕ್ಕಿ ಹಿಟ್ಟು ಕಲಿಸಿ ಕಳಶವನ್ನು ಏರ್ಪಡಿಸುತ್ತಾರೆ. ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸಿದ್ಧಪಡಿಸಿ ಮತ್ತು ಪೂಜಾ ಸಾಮಗ್ರಿಗಳು, ತೋರಣಗಳು, ಅಕ್ಷತೆ ಕಾಳುಗಳು, ಅರಿಶಿಣದ ಗಣಪತಿಯನ್ನು ತಯಾರಿಸಿ ಮತ್ತು ವರಲಕ್ಷ್ಮಿ ವ್ರತದ ಕಥೆಯನ್ನು ಕೂಡ ಪಠಿಸುತ್ತಾರೆ. ಈ ವ್ರತವನ್ನು ಮಾಡುವುದರಿಂದ ಅವರ ಸಂತೋಷ ಶಾಶ್ವತವಾಗಿ ಇರುತ್ತದೆ ಎಂಬುದು ನಂಬಿಕೆ. ಅದಕ್ಕಾಗಿಯೇ ನವವಿವಾಹಿತ ಮಹಿಳೆಯರು ಹೆಚ್ಚಾಗಿ ಮಂಗಳಗೌರಿ ವ್ರತವನ್ನು ಮಾಡುತ್ತಾರೆ. ಗೌರಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಈ ಮಂಗಳಗೌರಿ ವ್ರತವನ್ನು ಮದುವೆಯಾದ ವರ್ಷದಿಂದ 5 ವರ್ಷಗಳ ಕಾಲ ಆಚರಿಸಲಾಗುತ್ತದೆ. ಮದುವೆಯಾದ ಮೊದಲ ವರ್ಷವನ್ನು ತಾಯಿಯ ಮನೆಯಲ್ಲಿ ಆಚರಿಸಿದರೆ ನಂತರ ಅತ್ತೆಯ ಮನೆಯಲ್ಲಿ ಆಚರಿಸುತ್ತಾರೆ.

ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಕಲ್ಕಿ ಜಯಂತಿ, ಗೋಕುಲಾಷ್ಟಮಿ, ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಮಂಗಳಗೌರಿ ವೃತ, ಶ್ರಾವಣ ಶನಿವಾರ, ಶ್ರೀಯಾಳ ಷಷ್ಠಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವು ಕೃಷ್ಣ ಪಕ್ಷದಲ್ಲಿ. ಆಧ್ಯಾತ್ಮಿಕ ಪರ್ವಗಳಷ್ಟೇ ಅಲ್ಲದೆ ಹೋರಾಟ, ತ್ಯಾಗ, ಬಲಿದಾನ ನೆನಪಿಸುವ ಸ್ವಾತಂತ್ರ್ಯ ದಿನವು ಶ್ರಾವಣದಲ್ಲೇ. ಇದು ನಾವೆಲ್ಲರೂ ನಿರ್ಮಳವಾಗಿರುವಂತೆ ಅನುಕೂಲ ಮಾಡಿಕೊಟ್ಟವರ ಸ್ಮರಣೆ.

ಮೇಲು ಕೀಳು ಎನ್ನುವ ಭೇದಗಳಿಗೆ ಬೇಕಾದಷ್ಟು ಕಾರಣ ದೊರೆಯುವ ಕಾಲವಿದು. ಇಂತಹ ಕಾಲದಲ್ಲಿ ಸಾಮಾಜಿಕ ಜೀವನದ ಸೊಬಗಿನಲ್ಲಿ ಮಾನವೀಯತೆ ಪ್ರಧಾನವಾಗಿರಬೇಕು ಎನ್ನುವ ಆಶಯ ಬಿತ್ತಿದ ಮಹರ್ಷಿ ಅರವಿಂದರ ಜನ್ಮದಿನವೂ ಈ ಶ್ರಾವಣದಲ್ಲಿಯೇ. ಬದಲಾಗುತ್ತಿರುವ ಇಂದಿನ ಸಮಾಜದಲ್ಲಿ ದುಡಿಯುವ ಮಹಿಳೆಯರು ಹಬ್ಬಗಳನ್ನು ಆಚರಿಸಲು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುವಲ್ಲಿ ಹಬ್ಬಗಳ ಪಾತ್ರ ಮಹತ್ವದ್ದಾಗಿದೆ. ಹಬ್ಬಗಳು ಮಹಿಳೆಯರಿಗೆ ನಮ್ಮ ಸಂಸ್ಕೃತಿಯನ್ನು ಆಚರಿಸಲು ಮತ್ತು ಮುಂದುವರಿಸಲು ಅವಕಾಶ ನೀಡುತ್ತವೆ. ಹಬ್ಬಗಳು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸೇರಿ ಸಮಯ ಕಳೆಯಲು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಮಾನಸಿಕ ಆರೋಗ್ಯಕ್ಕೂ ಇದು ಒಳ್ಳೆಯದು. ಹಬ್ಬಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮನರಂಜನೆಯನ್ನು ಒದಗಿಸಲು ಸಹಾಯ ಮಾಡುತ್ತವೆ. ಆಧ್ಯಾತ್ಮಿಕತೆ ಮತ್ತು ನಂಬಿಕೆ ಎಂದರೆ ಅನೇಕ ಹಬ್ಬಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಒಳಗೊಂಡಿರುತ್ತವೆ. ಇದು ಮಹಿಳೆಯರಿಗೆ ತಮ್ಮ ನಂಬಿಕೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಬಾಂಧವ್ಯ ದೃಷ್ಟಿಯಿಂದ ನೋಡಿದರೆ ಸಮುದಾಯದಲ್ಲಿ ಒಗ್ಗೂಡಿ ಆಚರಿಸುವುದರಿಂದ ಸಾಮಾಜಿಕ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ದುಡಿಯುವ ಮಹಿಳೆಯರು ಹಬ್ಬಗಳನ್ನು ಆಚರಿಸುವ ವಿಧಾನಗಳು: ಕೆಲಸದ ವೇಳಾಪಟ್ಟಿಯಲ್ಲಿ ಹೊಂದಾಣಿಕೆ ಮಾಡುವುದು. ಕೆಲವು ಮಹಿಳೆಯರು ರಜೆಯನ್ನು ಪಡೆದು ಹಬ್ಬಗಳನ್ನು ಆಚರಿಸಿದರೆ ಮತ್ತೆ ಕೆಲವರು ಹಬ್ಬದ ದಿನದಂದು ಕೆಲಸದ ಒತ್ತಡ ಕಡಿಮೆ ಇರುವಂತೆ ನೋಡಿಕೊಳ್ಳುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಸ್ನೇಹಿತರೊಂದಿಗೆ ಹಬ್ಬಗಳನ್ನು ಆಚರಿಸುತ್ತಾರೆ. ಪಂಚಮಿ ಅಥವಾ ರಾಖಿ ಹಬ್ಬಕ್ಕೆ ತವರಿಗೆ ಹೋಗಲು ಅವಕಾಶವಿರುವುದು ಕೂಡ ಹೆಣ್ಣಿಗೆ ಅತ್ಯಂತ ಸಂಭ್ರಮದ ವಿಚಾರ. ಕೆಲವು ಮಹಿಳೆಯರು ಹಬ್ಬದ ಆಚರಣೆಗಳನ್ನು ಸರಳೀಕರಿಸಿ ಕನಿಷ್ಠ ಸಮಯದಲ್ಲಿ ಹೆಚ್ಚು ಸಂತೋಷವನ್ನು ಪಡೆಯುತ್ತಾರೆ. ಆನ್ಲೈನ್ನಲ್ಲಿ ಕೂಡ ಹಬ್ಬಗಳನ್ನು ಆಚರಿಸುವ ಕಾಲವಿದು. ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಬ್ಬಗಳನ್ನು ಕೂಡ ಆಚರಿಸುತ್ತಾರೆ. ಇನ್ನು ಹಬ್ಬಗಳ ಆಚರಣೆಯಲ್ಲಿಯ ಸವಾಲುಗಳನ್ನು ನೋಡಿದರೆ ಹಬ್ಬದ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಇದರಿಂದಾಗಿ ಹಬ್ಬದ ಆಚರಣೆಗಳಿಗಾಗಿ ಕುಟುಂಬ ಮತ್ತು ಕೆಲಸದ ನಡುವೆ ಸಮತೋಲನ ಸಾಧಿಸುವುದು ಅನಿವಾರ್ಯವಾಗಿದೆ. ಹಬ್ಬದ ಆಚರಣೆಗಳಿಗೆ ಹಣದ ವೆಚ್ಚವು ದುಡಿಯುವ ಮಹಿಳೆಯರಿಗೆ ಆರ್ಥಿಕ ಹೊರೆಯಾಗಬಹುದು. ಹಬ್ಬದ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರ ನಿರೀಕ್ಷೆಗಳು ಹೆಚ್ಚಾಗಬಹುದು. ಇದರಿಂದಾಗಿ ಒತ್ತಡ ಉಂಟಾಗಬಹುದು. ಹಬ್ಬದ ಸಮಯದಲ್ಲಿ ಅನಾರೋಗ್ಯ ಉಂಟಾದರೆ ಆಚರಣೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ದುಡಿಯುವ ಮಹಿಳೆಯರಿಗೆ ಹಬ್ಬಗಳ ಆಚರಣೆಗಳು ಕೆಲಸದ ಒತ್ತಡ ಮತ್ತು ಸಾಮಾಜಿಕ ನಿರೀಕ್ಷೆಗಳೊಂದಿಗೆ ಸಂಘರ್ಷ ಉಂಟಾಗಬಹುದು. ಆದರೆ ಇದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅವರು ಹಬ್ಬಗಳ ಸಂಪ್ರದಾಯಗಳನ್ನು ಅನುಸರಿಸಲು ಮತ್ತು ಕೆಲಸದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಹಬ್ಬಗಳು ಅವರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುತ್ತವೆ. ಶ್ರಾವಣದ ಹಬ್ಬಗಳಲ್ಲಿ ಮಹಿಳೆಯರ ಅಂತರಂಗ ತೆರೆದುಕೊಳ್ಳುತ್ತದೆ, ಸಮಾಜದೊಂದಿಗೆ ಬೆಸೆಯುತ್ತದೆ. ಇಲ್ಲಿ ಖಾಸಗಿತನವಿದೆ, ಸಮೂಹ ಸಂಭ್ರಮವಿದೆ. ಪ್ರತಿ ಶ್ರಾವಣದಲ್ಲೂ ಹೆಣ್ಣು ಹೊಸಬಳಾಗುತ್ತಾಳೆ.

ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆ ಹಾಗೂ ಜಾಹೀರಾತುಗಳು.
4: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
5: ತೋರ್ಸು.
4: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
5: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
4: ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಇದೊಂದು ಪ್ರಕಟಣೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾಕೀರ್ತನ ಮತ್ತು ಗಮಕ, ಈ ಆರು ಕಲಾಕ್ಷೇತ್ರದಲ್ಲಿ ಅಭ್ಯಾಸ

ಮಾಡುತ್ತಿರುವ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 2026-2027 ಸಾಲಿನ ಶಿಷ್ಯ ವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡಲು ಅಕಾಡೆಮಿ ತೀರ್ಮಾನಿಸಲಾಗಿದೆ. ಶಿಷ್ಯ ವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿ ಫೇಸ್ಬುಕ್ನಲ್ಲಿ ಮಾಹಿತಿ ಪಡೆದು ವೆಬ್ಸೈಟ್ ಸಂಗೀತ ಅಕಾಡೆಮಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಪಡೆಯಬಹುದು. ಸಂದರ್ಶನದ ಬದಲಿಗೆ ಅಭ್ಯರ್ಥಿಗಳು ಇನ್ನು ಮುಂದೆ ಅರ್ಜಿಯನ್ನು ನೀಡಿರುವ ಪಠ್ಯಕ್ರಮವನ್ನು ಮೊಬೈಲ್ ವಿಡಿಯೋ ಚಿತ್ರೀಕರಿಸಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ರಿಜಿಸ್ಟ್ರಾರ್ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು 2 ಈ ಕಾರ್ಯಾಲಯಕ್ಕೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ತಲುಪಿಸಬಹುದು. ಈ ರೀತಿಯಾಗಿ ಬಂದ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರದ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳನ್ನು ಚಿತ್ರೀಕರಿಸಿ ಕಳುಹಿಸಿಕೊಟ್ಟಿರುವ ಪೆನ್ಡ್ರೈವನ್ನು ಪರಿಶೀಲಿಸಿ ಶಿಷ್ಯ ವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕರಿಸಲು ಕೊನೆಯ ದಿನಾಂಕ 15-9-2026 ಎಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅವರ ಪ್ರಕಟಣೆ ತಿಳಿಸುತ್ತದೆ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರೊಂದಿಗೆ ಮಾತುಕತೆ. ಆನಂತರ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಡಯಟೀಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ.
0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಆಗಸ್ಟ್ 25ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನ ತನಕ ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡ್ತೀವಿ. ಈ ನೇತ್ರದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಯಾದಂಥ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರು. ಡಾಕ್ಟರ್ ಶುಭ್ರತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು.
0: ಡಾಕ್ಟರ್ ಶುಭ್ರತಾ ಹೇಳಿ, ಮೊದಲಿಗೆ ಕಣ್ಣು ದಾನ ಮಾಡಿದ್ರೆ ಎಷ್ಟು ಜನರಿಗೆ ಉಪಯೋಗ ಆಗತ್ತೆ, ಒಂದು ಕಣ್ಣನ್ನ ಎಷ್ಟು ಜನರಿಗೆ ಬಳಸಬಹುದು ಅಂತ?
2: ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಣ್ಣಿನ ಕಸಿಯಲ್ಲಿ ಎರಡು ವಿಧ ಇದೆ. ಒಂದು ಪೆನೆಟ್ರೇಟಿಂಗ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತಾರೆ, ಅದರಲ್ಲಿ ಎಂಟೈರ್ ಕಾರ್ನಿಯಾ ಅಂದ್ರೆ ಕರಿಗುಡ್ಡೆ ಅಂತ ಏನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಅದನ್ನು ಫುಲ್ ಲೇಯರ್ ಅನ್ನು ಯೂಸ್ ಮಾಡ್ತೇವೆ. ಇನ್ನೊಂದು ಲ್ಯಾಮೆಲ್ಲಾರ್ ಕೆರೆಟೋಪ್ಲಾಸ್ಟಿ ಅಂತ ಇದೆ, ಅದರಲ್ಲಿ ಈ ಕಾರ್ನಿಯವನ್ನು ಲೇಯರ್ಸ್ ಬೇರೆ ಬೇರೆ ಲೇಯರ್ಸ್ ಆಗಿ ಸ್ಪ್ಲಿಟ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಮೋಸ್ಟ್ಲಿ ಒಂದು ಪೇರ್ ಕಾರ್ನಿಯಾದಲ್ಲಿ ಅಂದ್ರೆ ಎರಡು ಕರಿಗುಡ್ಡೆಯನ್ನು ಮ್ಯಾಕ್ಸಿಮಮ್ 4 ಜನರಿಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಫುಲ್ ಥಿಕ್ನೆಸ್ ಯೂಸ್ ಮಾಡಿದ್ರೆ ಒಂದ್ ಕಾರ್ನಿಯವನ್ನು ಒಂದು ಪೇಷಂಟ್ಗೆ ಯೂಸ್ ಮಾಡಬಹುದು. ಲ್ಯಾಮೆಲ್ಲಾರ್ ಕೆರೆಟೋಪ್ಲಾಸ್ಟಿ ಅಂದ್ರೆ ಆ ಲೇಯರ್ಗಳನ್ನು ಮಾಡಿ

0: ಮಾಡಿದಾಗ ಮ್ಯಾಕ್ಸಿಮಮ್ 4 ಜನರಿಗೆ ಒಂದು ಪೇರ್ ಕಾರ್ನಿಯವನ್ನು ಯೂಸ್ ಮಾಡಲಿಕ್ಕಾಗುತ್ತೆ.
1: ಮತ್ತೆ ಕುಟುಂಬದ ಸದಸ್ಯರ ಒಪ್ಪಿಗೆ ಎಷ್ಟು ಮುಖ್ಯ ಆಗುತ್ತೆ ಡಾಕ್ಟ್ರೆ? ಯಾಕೆಂದ್ರೆ ನಾವು ಬದುಕಿದ್ದಾಗ ಅಂತೂ ನೀವು ತಗೊಳ್ಳಲ್ಲ ಕಣ್ಣಿನ, ಮರಣದ ನಂತರ ನಾವು ಕಣ್ಣ ದಾನಕ್ಕೆ ನಾವು ಬರ್ಕೊಟ್ಟಿದ್ರು ಕೂಡ ಕುಟುಂಬದ ಒಪ್ಪಿಗೆ ಮುಖ್ಯ ಆಗತ್ತೆ ಅವಾಗ.
0: ಹೌದು, ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಬೇಕಿದ್ರೆ ನಮ್ಗೆ ಇಮಿಡಿಯೇಟ್ ರಿಲೇಟಿವ್ಸ್ ನ ಕನ್ಸೆಂಟ್ ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಂತೂ ಆ ಕನ್ಸೆಂಟ್ ಇಲ್ಲದೆ ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡುವ ಹಾಗಿಲ್ಲ. ಹಾಗಾಗಿ ಯಾರು ಮರಣ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡ್ಬೇಕು ಅಂತಿದ್ದಾರ, ಅವರು ಅವರ ಫ್ಯಾಮಿಲಿ ಅವರಿಗೆ ತಿಳಿಸ್ಬೇಕು ಮುಂಚೆನೆ. ಅವರು ತೀರ್ಕೊಂಡಾಗ ಅವರ ಫ್ಯಾಮಿಲಿ ಅವರು ನಮ್ಗೆ ಒಪ್ಪಿಗೆ ಕೊಟ್ಟರಷ್ಟೇ ನಮ್ಗೆ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ.
1: ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ, ಕುಟುಂಬದ ಸದಸ್ಯರಿಗೆ ಇಷ್ಟ ಆಗತ್ತೆ ನಮ್ಮ ತಂದೆಯ ತಾಯಿಯ ಹೆಂಡತಿಯ ಕಣ್ಣನ್ನ ದಾನ ಮಾಡಬೇಕು ಅಂತ ಅಂದ್ರೆ ಆಗ್ಲೂ ಕೂಡ ನಾವು ನಿಮ್ಮನ್ನ ಸಂಪರ್ಕಿಸಬಹುದು ಅಂತ ಅನ್ಕೊಳ್ತೀನಿ.
0: ಹೌದು, ಸೊ ನಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟ್ ಕೊಟ್ರೆ, ಒಪ್ಪಿಗೆ ಕೊಟ್ರೆ ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ.
1: ಮತ್ತೆ ಮರಣದ ನಂತರ ನೀವು 6-8 ಗಂಟೆಗಳ ಒಳಗೆ ನಿಮ್ಮ ಕಣ್ಣುಗಳನ್ನ ದಾನ ಮಾಡಬೇಕು ಅಥವಾ ಅದನ್ನ ತೆಗಿಬೇಕು ಅಂತ ಹೇಳ್ತೀರಿ. ಆ ತೆಗಿಯೋ ಪ್ರಕ್ರಿಯೆಯಿಂದ ಹಿಡಿದು ಅದನ್ನ ನೀವು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡೋದು, ಮತ್ತೆ ಯಾರಿಗೆ ಕಣ್ಣಿನ ಅವಶ್ಯಕತೆ ಇದೆ, ಕಾರ್ನಿಯಾದ ಅವಶ್ಯಕತೆ ಇದೆ, ಅದನ್ನ ಅವರಿಗೆ ಕಸಿ ಮಾಡುವ ಹಂತದವರೆಗಿನ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ಒಂದ್ಸರ್ತಿ ಹೇಳ್ತೀರಾ?
0: ನಮ್ಮ ಐ ಬ್ಯಾಂಕ್ ಅಲ್ಲಿ ಒಂದು ರಿಜಿಸ್ಟರ್ ಇದೆ. ಅಲ್ಲಿ ಯಾವ ಪೇಷಂಟ್ ಗೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿದೆಯೋ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಹತ್ರ ಮುಂಚೆನೆ ರಿಜಿಸ್ಟರ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಸೊ ನಮ್ಗೆ ನೇತ್ರಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಕಾಲ್ ಬಂದಾಗ ನಮ್ಮ ಐ ಬ್ಯಾಂಕ್ 24/7 ಅಂದ್ರೆ ದಿನ ರಾತ್ರಿ ಎಷ್ಟೇ ಹೊತ್ತಿಗಾದ್ರೂ ಓಪನ್ ಇರ್ತದೆ. ಅಂದ್ರೆ ನಮ್ಮ ಐ ಬ್ಯಾಂಕ್ ಟೀಮ್ ರೆಡಿ ಇರ್ತದೆ. ಸೊ ಈ ಮಧ್ಯರಾತ್ರಿ ಅಲ್ಲಿ ಕಾಲ್ ಬಂದ್ರು, ಬೆಳಗ್ಗೆ ಕಾಲ್ ಬಂದ್ರು, ನಾವು ಎಷ್ಟೇ ಹೊತ್ತಿಗಾದ್ರೂ ಹೊರಟು ಮೃತದೇಹ ಇರುವ ಜಾಗಕ್ಕೆ ಹೋಗಿ ನಾವು ನೇತ್ರಗಳನ್ನು ಫ್ರೀ ಆಫ್ ಕಾಸ್ಟ್ ಏನು ಚಾರ್ಜ್ ಮಾಡದೆ ಕಲೆಕ್ಟ್ ಮಾಡಿ ನಮ್ಮ ಐ ಬ್ಯಾಂಕಿಗೆ ತಗೊಂಡ್ ಬರ್ತೇವೆ. ಸೊ ನಮ್ಗೆ ಕಾಲ್ ಬಂದಾಗ ನಮ್ಮ ಟೀಮ್ ರೆಡಿಯಾಗಿ ಆ ಜಾಗಕ್ಕೆ ಹೋಗಿ ನೇತ್ರಗಳನ್ನು ಕಲೆಕ್ಟ್ ಮಾಡ್ತೇವೆ. ನೇತ್ರಗಳನ್ನು ಕಲೆಕ್ಟ್ ಮಾಡೋದ್ರಲ್ಲೂ ಸಹ ಎರಡು ವಿಧ ಇದೆ. ಒಂದು ಇಡೀ ಐಬಾಲ್ ಅನ್ನು ಕಲೆಕ್ಟ್ ಮಾಡಬಹುದು, ಅಂದ್ರೆ ಇಡೀ ಕಣ್ಣಿನ ಗುಡ್ಡೆಯನ್ನು ತಗೊಂಡ್ ಬರ್ತೇವೆ, ಅಥವಾ ಬರೀ ಕಾರ್ನಿಯಾ ಅಂದ್ರೆ ಕರಿಗುಡ್ಡೆಯನ್ನಷ್ಟೇ ತೆಗೆದು ಅದನ್ನು ಕಲೆಕ್ಟ್ ಮಾಡಿ ಬರಬಹುದು. ಈ ಇಡೀ ಐಬಾಲ್ ಅನ್ನು ಕಲೆಕ್ಟ್ ಮಾಡೋದ್ರಿಂದ ಅದನ್ನು ಬೇರೆ ಇದಕ್ಕೂ ಸಹ ಪ್ಯಾಚ್ ಗ್ರಾಫ್ಟ್ ಅಂತ ಹೇಳ್ತೇವೆ, ಆ ತರದಕ್ಕೂ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಕಣ್ಣುಗಳನ್ನು ತೆಗ್ದಾದ್ಮೇಲೆ ಅದು ರೆಪ್ಪೆಯನ್ನು ಮುಚ್ಚಿನ ಅಂದ್ರೆ ಯಾರಿಗೂ ಆ ಕಣ್ಣುಗಳನ್ನು ತೆಗ್ದಿದ್ದೇವೆ ಅಂತ ಗೊತ್ತಾಗಲ್ಲ. ಸೊ ಮೃತದೇಹದ ಮುಖ ಆಕಾರ ಏನು ಬದಲಾಗಲ್ಲ, ಏನು ವಿಕಾರವಾಗಿ ಕಾಣುವುದಿಲ್ಲ, ಆಗದೇ ಇರುವ ಹಾಗೆ ನೀಟಾಗಿ ರೆಪ್ಪೆಗಳನ್ನು ಮುಚ್ಚಿ ಮುಂಚೆ ನಾವು ಕಣ್ಣುಗಳನ್ನು ತೆಗೆಯುವ ಮುಂಚೆ ಹೇಗಿತ್ತೋ ಹಾಗೆ ಕಾಣುವ ಹಾಗೆ ಅದನ್ನು ನಾವು ಬಿಡ್ತೇವೆ.
1: ಮತ್ತೆ ಇನ್ನೊಂದು, ಆ ಮೃತ ವ್ಯಕ್ತಿಯನ್ನ ನೀವು ತಲುಪೋದಕ್ಕೆ ಮುಂಚೆ ಅವರ ಮನೆಯವರು ಆ ಕಣ್ಣುಗಳನ್ನ ಮುಚ್ಚಿರ್ಬೇಕು, ಫ್ಯಾನ್ ಆನ್ ಮಾಡಿರಬಾರ್ದು, ಇದೆಲ್ಲ ಒಂದು ನಿಯಮಗಳಿದೆ ಅಂತ ಅನ್ಕೊಳ್ತೀನಿ.
0: ಹೌದು, ಸೊ ಇದರಿಂದ ಏನಾಗ್ತದೆ, ಆ ಕಾರ್ನಿಯಾದ ಕ್ವಾಲಿಟಿ ಉಳ್ಕೊಳ್ತದೆ. ಈ ಕಣ್ಣು ರೆಪ್ಪೆ ಓಪನ್ ಇದ್ರೆ ಈ ಗಾಳಿಯಿಂದಾಗಿ ಎನ್ವೈರನ್ಮೆಂಟ್ ಇಂದಾಗಿ ಕಾರ್ನಿಯಾ ಡ್ರೈ ಆಗಿ ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆತರ ಇದ್ದಾಗ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅದರ ದೃಷ್ಟಿ ಇಂಪ್ರೂವ್ಮೆಂಟ್ ನ ಪ್ರಮಾಣ ಕಡಿಮೆ ಆಗುವ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ನಾವು ಏನ್ ಹೇಳ್ತೇವೆ, ನಮ್ಗೆ ಕಾಲ್ ಬಂದಾಗ ನಾವು ಮನೆಯವರಿಗೆ ಏನ್ ಹೇಳೋದಂದ್ರೆ, ಕಣ್ಣು ರೆಪ್ಪೆಯನ್ನು ಮುಚ್ಚಿಡಿ, ಮತ್ತೆ ಫ್ಯಾನ್ ಮೃತದೇಹದ ಹತ್ರ ಫ್ಯಾನ್ ಆನ್ ಮಾಡಬೇಡಿ, ಎಸಿ ಅಥವಾ ಕೂಲರ್ ಆನ್ ಮಾಡಬಹುದು, ಆದ್ರೆ ಫ್ಯಾನ್ ಡೈರೆಕ್ಟ್ ಗಾಳಿ ಕಣ್ಣಿಗೆ ಬೀಳಬಾರ್ದು. ಮತ್ತೆ ತುಂಬಾ ವೆದರ್ ಡ್ರೈ ಇದ್ರೆ ಒದ್ದೆ ಬಟ್ಟೆಯನ್ನು ಕಣ್ಮೇಲೆಟ್ರು ಅದು ಕರಿಗುಡ್ಡೆಯ ಕ್ವಾಲಿಟಿ ಉಳ್ಕೊಳ್ತದೆ.
1: ಒಟ್ಟು ತಣ್ಣಗಿರೋ ವಾತಾವರಣದಲ್ಲಿ ಇಡಬೇಕಾಗತ್ತೆ.
0: ಹೌದು,
1: ಓಕೆ ಓಕೆ. ಈಗ ಆಯ್ತು, ನೀವು ಒಂದು ಮೃತ ವ್ಯಕ್ತಿಯಿಂದ ಕಾರ್ನಿಯಾವನ್ನು ಅಥವಾ ಕಪ್ಪು ಗುಡ್ಡೆಯ ಸಮೇತ ಎಲ್ಲವನ್ನು ನೀವು ತಗೊಂಡು ಬರ್ತೀರಾ ಅಂತ ಅಂದ್ರೆ, ಯಾರಿಗೆ ಅದನ್ನ ಹಾಕಬೇಕು, ಅದನ್ನ ಎಷ್ಟು ದಿನದೊಳಗಾಗಿ ಹಾಕಬೇಕು, ಅದನ್ನ ಹೇಗೆ ಪ್ರಿಸರ್ವ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಮೇಡಮ್?
0: ಸೊ ಈ ಯಾರಿಗೆಲ್ಲ ಟ್ರಾನ್ಸ್ಪ್ಲಾಂಟ್ ಬೇಕು ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇರ್ತದೆ. ಕೆಲವರಿಗೆ ಕಣ್ಣಿನ ಹುಣ್ಣು ಅಂದ್ರೆ ಕಾರ್ನಿಯಲ್ ಅಲ್ಸರ್ ಆಗಿ ಎಷ್ಟೇ ಔಷಧಿ ಹಾಕಿದ್ರು ಕಡಿಮೆ ಆಗದಿದ್ರೆ ಏನು ಇನ್ಫೆಕ್ಟ್ ಆಗಿರುವ ಕಾರ್ನಿಯಾ ಇರ್ತದೆ ಅದನ್ನು ತೆಗೆದು ಕ್ಲಿಯರ್ ಕಾರ್ನಿಯವನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ. ಮತ್ತೆ ಕೆಲವರಿಗೆ ಕರಿಗುಡ್ಡೆಯ ಬೇರೆ ತರದ ಪ್ರಾಬ್ಲಮ್, ಇನ್ಫೆಕ್ಷನ್ ಅಲ್ಲದೆ ಬೇರೆ ತರ ಪ್ರಾಬ್ಲಮ್ ಆಗಿ ದೃಷ್ಟಿ ಕಡಿಮೆ ಆಗಿರೋದ್ರಿಂದ ಆ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಆಪ್ಟಿಕಲ್ ಕೆರಾಟೋಪ್ಲಾಸ್ಟಿ ಅಂತ ಹೇಳ್ತಾರೆ. ಇದು ಇನ್ನೊಂದು ಕಂಡೀಷನ್. ಇನ್ನೊಂದು, ಕರಿಗುಡ್ಡೆ ಒಡ್ಕೊಂಡಿರ್ತದೆ ಏನೋ ಪ್ರಾಬ್ಲಮ್ ಇಂದಾಗಿ, ತೆಳ್ಳಗಾಗಿ ಒಡ್ಕೊಂಡಿರ್ತದೆ. ಸೊ ಆ ಕಣ್ಣಿನ ಆಕಾರವನ್ನು ಉಳಿಸ್ಲಿಕ್ಕೋಸ್ಕರ ಆ ಗುಡ್ಡೆಯನ್ನು ಸ್ಟ್ರೆಂಥನ್

0: ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡಿದಾಗ ಅದನ್ನು ಟೆಕ್ಟೋನಿಕ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಈ ಇನ್ಫೆಕ್ಷನ್ ಕೇಸ್ ಈ ಟೆಕ್ಟೋನಿಕ್ ಕೆರೆಟೋಪ್ಲಾಸ್ಟಿ ಅನ್ನು ಗುಡ್ಡೆ ಆಕಾರ ಉಳಿಸ್ಕೊಳ್ಳಿಕ್ಕೆ ನಾವು ಮಾಡ್ತೇವೆ, ಅದು ಎಮರ್ಜೆನ್ಸಿ ಕಂಡೀಷನ್ಸ್. ಸೊ ನಾವು ಈ ತರದ ಕಂಡೀಷನ್ಸ್ ಗೆ ಪ್ರಯಾರಿಟಿ ಕೊಟ್ಟು ಫಸ್ಟ್ ಅವರನ್ನು ಕರೆದು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಈ ತರದ ಪೇಷಂಟ್ಸ್ ಇಲ್ಲದೆ ಇದ್ದಾಗ ರೆಗ್ಯುಲರ್ ದೃಷ್ಟಿ ಇಂಪ್ರೂವ್ಮೆಂಟ್ ಗೋಸ್ಕರ ಯಾರಿಗೆ ಕೆರೆಟೋಪ್ಲಾಸ್ಟಿ ಬೇಕಾಗುತ್ತೋ ಅದನ್ನು ಆಪ್ಟಿಕಲ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತೇವೆ, ಆ ಪೇಷಂಟ್ಸ್ ಗಳಿಗೆ ಇದನ್ನು ಯೂಸ್ ಮಾಡ್ತೇವೆ. ಇದು ಒಂದು ರೀತಿ ನಾವು ಕ್ಯಾಟಗರೈಸ್ ಮಾಡೋದು. ಇನ್ನೊಂದು, ನಾವು ಕಲೆಕ್ಟ್ ಮಾಡಿರುವ ಕಾರ್ನಿಯಾದ ಕ್ವಾಲಿಟಿ ಮೇಲೆ, ಅದರಲ್ಲೂ ಕಾರ್ನಿಯಾ ತುಂಬಾ ಕ್ಲಿಯರ್ ಆಗಿದ್ದು ಯಂಗ್ ಪೇಷಂಟ್ಸ್ ಇದ್ರೆ, ಅವ್ರದ್ದು ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಏನಿದೆ ಅದ ಚೆನ್ನಾಗಿದ್ರೆ ಅದನ್ನು ಆಪ್ಟಿಕಲ್ ಅಂದ್ರೆ ದೃಷ್ಟಿ ಇಂಪ್ರೂವ್ಮೆಂಟ್ ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು, ಅಥವಾ ಅದರದ್ದು ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೆ ಅದನ್ನು ಉಳಿದ ಕಂಡೀಷನ್ ಗೆ, ಅಂದ್ರೆ ಈ ಇನ್ಫೆಕ್ಷನ್ ಕೇಸ್ ಅಥವಾ ಕಾರ್ನಿಯಾವನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ. ಅಲ್ಲಿ ದೃಷ್ಟಿ ಇಂಪಾರ್ಟೆಂಟ್ ಅಲ್ಲ, ಕಣ್ಣಿನ ಆಕಾರ ಉಳಿಸ್ಕೊಳ್ಳೋದು ಅಥವಾ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಳ್ಳೋದು ಪ್ರಯಾರಿಟಿ. ಸೊ ಅದಕ್ಕೆ ಅಲ್ಲಿ ಕ್ವಾಲಿಟಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ತರ ಕಂಡೀಷನ್ ಗೆ ಇದನ್ನು ಬಿ ಅಥವಾ ಸಿ ಗ್ರೇಡ್ ಕಾರ್ನಿಯಾ ಅಂತ ಏನ್ ಹೇಳ್ತೇವೆ, ಅಂದ್ರೆ ಕಡಿಮೆ ಕ್ವಾಲಿಟಿ ಇರುವ ಕಾರ್ನಿಯಾ ಅದನ್ನು ಯೂಸ್ ಮಾಡ್ಕೊಳ್ತೇವೆ.
1: ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡೋದಾದ್ರೆ, ಇತ್ತೀಚೆಗೆ ಕಣ್ಣು ದಾನದ ಬಗ್ಗೆ ತುಂಬಾ ಜಾಗೃತಿ ಮೂಡಿ ತುಂಬಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಇತ್ತೀಚೆಗೆ ನಿಮ್ಗೆ ಹೇಗೆ ಕಣ್ಣು ದಾನಕ್ಕೆ ಮತ್ತೆ ಕಣ್ಣಿನ ಬೇಡಿಕೆ ಅಂದ್ರೆ ನಮಗೆ ಬೇಕು ಅನ್ನೋ ತರ, ಅದು ಎರಡೂ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ?
0: ಸೊ ಇತ್ತೀಚೆಗೆ ನಮ್ಮ ಐ ಬ್ಯಾಂಕ್ ನಲ್ಲಿ ನೇತ್ರ ಕಲೆಕ್ಷನ್ ಜಾಸ್ತಿ ಆಗಿದೆ, ಐ ಕಲೆಕ್ಷನ್ ಜಾಸ್ತಿ ಆಗಿದೆ. ಕಳೆದ ಸುಮಾರು ವರ್ಷ ನಾವು 100, 150, 175 ಕಾರ್ನಿಯಾಗಳನ್ನು ಒಂದು ವರ್ಷಕ್ಕೆ ಕಲೆಕ್ಟ್ ಮಾಡ್ತಾ ಇದ್ವಿ. ಕಳೆದ ವರ್ಷ 2025 214 ಕಾರ್ನಿಯಾಗಳನ್ನು ಕಲೆಕ್ಟ್ ಮಾಡಿದ್ವಿ. ಇದು ಈವರೆಗಿನ ಇದರಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹೈಯೆಸ್ಟ್ ನಮ್ಮ ಐ ಬ್ಯಾಂಕ್ ಅಲ್ಲಿ. 214 ಕಾರ್ನಿಯಾಗಳನ್ನು ಕಲೆಕ್ಟ್ ಮಾಡಿದ್ರು ನಮ್ಮ ಮೈಸೂರಿನ ಪಾಪ್ಯುಲೇಷನ್ ಗೆ ಇದು ತುಂಬಾ ಕಡಿಮೆ ಅಂತ ನಮ್ಗನ್ಸ್ತದೆ. ಇವಾಗ್ಲೂ ಜನರಲ್ಲಿ ಹಿಂಜರಿಕೆ ಇದೆ ನೇತ್ರದಾನದ ಬಗ್ಗೆ, ಸುಮಾರು ಮೂಢ ನಂಬಿಕೆಗಳಿದೆ. ಇನ್ನೂ ಜಾಗೃತಿ ಇಂಪ್ರೂವ್ ಆಗ್ಬೇಕು, ಇನ್ನೂ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಇನ್ನೂ ಜನರು ನೇತ್ರದಾನ ಮಾಡ್ಲು ಮುಂದೆ ಬರ್ಬೇಕು. ಸುಮಾರ್ ಟೈಮ್ ಏನಾಗುತ್ತೆ, ನಮ್ಗೆ ಕಾಲ್ ಬರ್ತದೆ ನಮ್ಮ ರಿಲೇಟಿವ್ ತೀರ್ಕೊಂಡಿದ್ದಾರೆ ಬಂದು ನೇತ್ರಗಳನ್ನು ಕಲೆಕ್ಟ್ ಮಾಡಿ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮ ಟೀಮ್ ಜೊತೆಗೆ ಹೋದ್ಮೇಲೆ ಇಲ್ಲ ನಮ್ಮ ಸಂಬಂಧಿಕರು ಬೇಡ ಹೇಳಿದ್ರು, ಇಲ್ಲ ನಾವು ಕೊಡುದಿಲ್ಲ ಅಂತ ಅನ್ಕೊಂಡಿದ್ದೇವೆ, ಮನ್ಸು ಚೇಂಜ್ ಮಾಡಿದಾಗ ಸ್ವಲ್ಪ ಬೇಜಾರಾಗುತ್ತೆ,
1: ನಿರಾಸೆ ಆಗತ್ತೆ. ಆದ್ರೆ ನಮ್ಮ ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಇನ್ನ ಇಬ್ರಿಗೆ ಅಥವಾ 4 ಜನರಿಗೆ ದೃಷ್ಟಿ ಬರುತ್ತೆ, ಜೊತೆಗೆ ನಮ್ಮ ಕಣ್ಣು ಮಣ್ಣಿನಲ್ಲೋ ಅಥವಾ ಬೆಂಕಿಯಲ್ಲೋ ಸುಟ್ಟು ಹೋಗೋದ್ರಿಂದ ಹೂತು ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಮತ್ತೆ ನೀವು ತಪ್ಪು ಕಲ್ಪನೆಗಳ ಬಗ್ಗೆ ಹೇಳ್ತಾ ಇದ್ರಿ, ಇನ್ನೂ ಕೂಡ ಈ ಜನ್ಮದಲ್ಲಿ ಕಣ್ಣು ತೆಗೆದ್ರೆ ದೇಹದಿಂದ ಅವರಿಗೆ ಪುನರ್ಜನ್ಮ ಆದರೆ ಅವರಿಗೆ ಕಣ್ಣಿಲ್ಲದೆ ಹುಡ್ತಾರೆ, ಕುರುಡರಾಗಿ ಹುಡ್ತಾರೆ ಅಂತೆಲ್ಲ ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಶುಭ್ರತಾ ಅವರೇ,
0: ಹೆಚ್ಚಾಗಿ ಏನಂದ್ರೆ ಒಂದು ಅದೇ ನಾವು ನೆಕ್ಸ್ಟ್ ಜನ್ಮದಲ್ಲಿ ಕಣ್ಣಿಲ್ದೆ ಹುಡ್ತೇವೆ ಅಂತೇಳಿ, ಅದು ಯಾರಿಗೆ ಗೊತ್ತು ಆತರ ಇದೆಯಾ ಇಲ್ವಾ ಅಂತ. ಆದ್ರೆ ಈ ಜನ್ಮದಲ್ಲಿ ಈ ತರದ ಒಳ್ಳೆ ಕಾರ್ಯ ಮಾಡಿದಾಗ ಡೆಫಿನೆಟ್ಲಿ ದೇವ್ರು ಆತರದ ತೊಂದ್ರೆ ನಮ್ಗೆ ಕೊಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೇನೆ. ಅದು ಅಲ್ಲದೆ ಕನ್ನಡಕ ಹಾಕೊಂಡಿದ್ರೆ ಅಥವಾ ಮುಂಚೆನೆ ಹೇಳಿದಾಗೆ ಶುಗರ್ BP ಹಾರ್ಟ್ ಡಿಸೀಸ್ ಇದ್ದವರು ದಾನ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾರೆ, ಆತರ ಏನು ಇಲ್ಲ. ಶುಗರ್ ಇರುವವರು, BP ಇರುವವರು, ಹೃದಯ ಸಂಬಂಧಿತ ಕಾಯಿಲೆ ಇರುವವರು ಎಲ್ಲರೂ ನೇತ್ರದಾನ ಮಾಡಬಹುದು. ಒಂದೇ ಕಾಂಟ್ರಾಇಂಡಿಕೇಶನ್ ಅಂದ್ರೆ ಇನ್ಫೆಕ್ಷನ್ ಇರುವವರು, ಬ್ಲಡ್ ಅಲ್ಲಿ ಇನ್ಫೆಕ್ಷನ್, ಬಾಡಿಯಲ್ಲಿ ಇನ್ಫೆಕ್ಷನ್ ಇದ್ದಾಗ ಅಷ್ಟೇ ನೇತ್ರದಾನ ಮಾಡಿದ್ರೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಬೇರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಯಾವ್ದು ಒಬ್ಬರಿಂದ ಒಬ್ಬರಿಗೆ ಹರಡುದಿಲ್ವೋ ಅಂತ ಕಾಯಿಲೆ ಯಾವುದೇ ಇದ್ರೂ ನಾವು ದಾನ ಮಾಡಬಹುದು, ನಾವು ಕಲೆಕ್ಟ್ ಮಾಡಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು.
1: ಧನ್ಯವಾದಗಳು ಡಾಕ್ಟರ್ ಶುಭ್ರತಾ ಹೆಗಡೆ ಅವರೇ. ಇದುವರೆಗೂ ನೇತ್ರದಾನ ಪಾಕ್ಷಿಕದ ಅಂಗವಾಗಿ ಕಣ್ಣಿನ ದಾನ ಎಷ್ಟು ಮುಖ್ಯವಾದದ್ದು, ನೇತ್ರದಾನ ಮಹಾದಾನ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡಿದವರು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ. ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ.

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಳುಗರೆ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಕುರಿತು ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟೀಷಿಯನ್ ಆದಂಥ ಸಂಗೀತಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಸಂಗೀತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಸಂಗೀತಾ ಅವರೇ, ಹೇಳಿ, ಯಾವಾಗಿನಿಂದ ನಾವು ಈ ಪೌಷ್ಟಿಕಾಂಶ ಸಪ್ತಾಹವನ್ನ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ, ಏನು ಇದರ ಮಹತ್ವ, ಯಾಕೆ ಆಚರಣೆ ಮಾಡ್ತೀವಿ ಅಂತ?
1: ನಮಸ್ತೆ ಕೇಳುಗರೇ. ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು ಅನ್ನೋದನ್ನ ನಾವು ಚಿಕ್ಕದ್ರಿಂದನೂ ಕೇಳ್ತಾ ಬಂದಿರ್ತೇವೆ. ಆದ್ರೆ ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ಆರೋಗ್ಯವಾಗಿರೋದಕ್ಕೆ ನಿಜವಾಗ್ಲೂ ಏನ್ ಮಾಡ್ತಿದ್ದೇವೆ? ನಾವು ತಿಂತಿರುವಂತ ಆಹಾರ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನ ಕೊಡ್ತಾ ಇದೆಯಾ? ನಮ್ಮ ಮಕ್ಕಳ ಆಹಾರ ಸರಿಯಾಗಿದ್ಯಾ? ನಾವು ಸೇವಿಸ್ತಿರುವಂತಹ ಹಣ್ಣು, ತರಕಾರಿ, ಧಾನ್ಯ, ಬೇಳೆ, ಹಾಲು, ನೀರಿನ ಪ್ರಮಾಣ ಸಾಕಷ್ಟಿದ್ಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಒಂದು ಮಹತ್ವದ ಸಂದರ್ಭವೇ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ. ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಭಾರತದಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ ಆಚರಿಸುತ್ತೇವೆ. 1982ರಲ್ಲಿ ಭಾರತದ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಪ್ರಾರಂಭಿಸಿತು.
0: ಏನು ಇದರ ಮುಖ್ಯ ಉದ್ದೇಶ ಅಂದ್ರೆ, ಈ ಸಪ್ತಾಹದಲ್ಲಿ ಮಾತ್ರ ನಮಗೆ ಇದರ ಮಹತ್ವ ಗೊತ್ತಾಗಬಾರದು, ದಿನದ ಎಲ್ಲಾ ಹೊತ್ತಿಗೂ ನಾವು ಪೌಷ್ಟಿಕಾಂಶ ಯುಕ್ತವಾದ ಆಹಾರವನ್ನೇ ತಗೊಳ್ಬೇಕಾಗತ್ತೆ. ಆದ್ರೂ ನಾವು ಸಾಂಕೇತಿಕವಾಗಿ ಒಂದು ಆಚರಣೆ ಅಂತ ಮಾಡಬೇಕಾದಾಗ ನಾವು ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ, ನೀವಿವಾಗ ಏನ್ ಹೇಳಿದ್ರಿ, 1982ರಲ್ಲಿ ಆಚರಣೆಯನ್ನ ನಮ್ಮ ಭಾರತ ಶುರು ಮಾಡ್ತು ಅಂತ, ಇದರ ಮಹತ್ವ ಹೇಳ್ತೀರಾ?
1: ಎಲ್ಲಾ ಸಾರ್ವಜನಿಕರಿಗೂ ಆಹಾರದ ಬಗ್ಗೆ ತುಂಬಾ ತಿಳುವಳಿಕೆ ಇದ್ದರೆ ಆರೋಗ್ಯಕರವಾಗಿರ್ತಾರೆ ಅನ್ನೋದೇ ಇದರ ಮೊದಲ ಉದ್ದೇಶವಾಗಿದೆ. ಜನರಿಗೆ ಸಮತೋಲನ ಆಹಾರದ ಮಹತ್ವವನ್ನ ತಿಳಿಸ್ಕೊಡುವಂತಹದ್ದು. ಪೌಷ್ಟಿಕತೆ, ಅಪೌಷ್ಟಿಕತೆ ಅಂತ ಹೇಳಿದ್ರೆ ಏನು? ಗರ್ಭಿಣಿಯರು, ಮಕ್ಕಳು, ತಾಯಂದಿರು ಮತ್ತೆ ವಯಸ್ಕರರಿಗೆ ಸರಿಯಾದ ಆಹಾರದ ಬಗ್ಗೆ ತಿಳಿಸ್ಕೊಡುವಂತಹದ್ದು. ಹಾಗೇನೆ ಆರೋಗ್ಯಕರ ಆಹಾರ
0: 7ನೇ ತಾರೀಕಿನವರೆಗೆ, ನೀವಿವಾಗ ಏನ್ ಹೇಳಿದ್ರಿ, 1982ರಲ್ಲಿ ಆಚರಣೆಯನ್ನ ನಮ್ಮ ಭಾರತ ಶುರು ಮಾಡ್ತು ಅಂತ, ಇದರ ಮಹತ್ವ ಹೇಳ್ತೀರಾ?
1: ಎಲ್ಲಾ ಸಾರ್ವಜನಿಕರಿಗೂ ಆಹಾರದ ಬಗ್ಗೆ ತುಂಬಾ ತಿಳುವಳಿಕೆ ಇದ್ದರೆ ಆರೋಗ್ಯಕರವಾಗಿರ್ತಾರೆ ಅನ್ನೋದೇ ಇದರ ಮೊದಲ ಉದ್ದೇಶವಾಗಿದೆ. ಜನರಿಗೆ ಸಮತೋಲನ ಆಹಾರದ ಮಹತ್ವವನ್ನ ತಿಳಿಸ್ಕೊಡುವಂತಹದ್ದು. ಪೌಷ್ಟಿಕತೆ, ಅಪೌಷ್ಟಿಕತೆ ಅಂತ ಹೇಳಿದ್ರೆ ಏನು? ಗರ್ಭಿಣಿಯರು, ಮಕ್ಕಳು, ತಾಯಂದಿರು ಮತ್ತೆ ವಯಸ್ಕರರಿಗೆ ಸರಿಯಾದ ಆಹಾರದ ಬಗ್ಗೆ ತಿಳಿಸ್ಕೊಡುವಂತಹದ್ದು. ಹಾಗೇನೆ ಆರೋಗ್ಯಕರ ಆಹಾರ ಪದ್ಧತಿಯನ್ನ ತೆಗೆದುಕೊಳ್ಬೇಕು ಅಂತ ಅವರಿಗೆ ಪ್ರೇರೇಪಿಸುವಂತಹದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹೊಂದಿರುವಂತಹದ್ದು ಮತ್ತೆ ಎಲ್ಲಾ ಜನರಿಗೂ ಅರಿವನ್ನ ಮೂಡಿಸುವಂತಹದ್ದು ಪೌಷ್ಟಿಕಾಂಶದ ಬಗ್ಗೆ, ಅದೇ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಮುಖ್ಯ ಉದ್ದೇಶಗಳಾಗಿವೆ ಮೇಡಮ್.
0: ಮತ್ತೆ ಈ ಸಪ್ತಾಹವನ್ನ ಆಚರಣೆ ಮಾಡಬೇಕಾದ್ರೆ ನಾವು ತುಂಬಾ ಕಾರ್ಯಕ್ರಮಗಳನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರಬಹುದು ಅಥವಾ ಬೇರೆ ಇಲಾಖೆಗಳು ತುಂಬಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತವೆ. ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸರ್ಕಾರದ ಕಡೆಯಿಂದ?
1: ಮೊದಲನೇದಾಗಿ ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚಿನ ತರಬೇತಿ ಮತ್ತೆ ಶಿಕ್ಷಣಗಳನ್ನ ಕೊಡುವಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ಜೊತೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ಹಾಗೇನೆ ಪೌಷ್ಟಿಕ ಆಹಾರದ ಬಗ್ಗೆ ಪ್ರದರ್ಶನಗಳನ್ನ ನೀಡೋದು, ಮಕ್ಕಳಿಗೆ ಶಿಬಿರಗಳನ್ನ ತೆಗೆದುಕೊಳ್ಳುವ ಮೂಲಕ ಪೌಷ್ಟಿಕಾಂಶದ ಬಗ್ಗೆ ಅರಿವನ್ನ ಮೂಡಿಸುವಂತಹದ್ದು, ಮತ್ತೆ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ನಾವು ಪೌಷ್ಟಿಕವಾದಂತಹ ಆಹಾರಗಳನ್ನ ತಯಾರಿಸ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡುವಂತಹದ್ದು, ಮತ್ತೆ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರಿಗೆ ಮುಂತಾದವರಿಗೆ ಸ್ವಲ್ಪ ತರಬೇತಿಗಳನ್ನ ಕೊಡುವಂತಹದ್ದು ಆಹಾರದ ಬಗ್ಗೆ.
0: ನೀವು ಇದುವರೆಗೂ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸರ್ಕಾರದ ಕಡೆಯಿಂದ ಆಗಿರಬಹುದು ಅಥವಾ ಸಂಬಂಧಪಟ್ಟ ಇಲಾಖೆಗಳ ಕಡೆಯಿಂದ ಅಂಗನವಾಡಿಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅಂತ ಹೇಳಿದ್ರಿ. ಆದ್ರೆ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ನೆನಪು ಮಾಡಬೇಕಾಗತ್ತೆ, ಯಾವ್ಯಾವುದು ನಮ್ಮ ದೇಹಕ್ಕೆ ಎಷ್ಟೆಷ್ಟು ಬೇಕಾಗತ್ತೆ ಅಂತ. ಈ ಕಾರ್ಬೋಹೈಡ್ರೇಟ್ಸ್ ಇರಬಹುದು, ಖನಿಜಗಳಿರಬಹುದು, ಪ್ರೋಟೀನ್ಗಳಿರಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡಿ.
1: ಮೊದಲನೇದಾಗಿ ಪೌಷ್ಟಿಕಾಂಶ ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರದಿಂದ ನಮ್ಮ ದೇಹಕ್ಕೆ ಶಕ್ತಿ, ಬೆಳವಣಿಗೆ ಮತ್ತು ದೇಹದ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಅಗತ್ಯವಾದಂತಹ ಅಂಶಗಳನ್ನ ದೊರಕಿಸಿಕೊಡುವಂತಹದ್ದೇ ಪೌಷ್ಟಿಕಾಂಶ. ಪ್ರತಿಯೊಂದು ಪೌಷ್ಟಿಕಾಂಶಕ್ಕೂ ತನ್ನದೇ ಆದ ಕೆಲಸವಿರುತ್ತೆ. ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಕೊಬ್ಬಿನಂಶವಾಗಿರ್ಬೋದು, ವಿಟಮಿನ್ಗಳಾಗಿರ್ಬೋದು, ಖನಿಜಾಂಶಗಳಾಗಿರ್ಬೋದು, ನಾರಿನಂಶಗಳ

0: ಮೊದಲಿಗೆ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಮೊದಲನೆಯದಾಗಿ ಇದು ಶಕ್ತಿಯನ್ನ ಕೊಡುತ್ತದೆ ಅಂತ ಹೇಳಿದ್ರೆ, ನಾವು ದೈನಂದಿನ ಕೆಲಸ ಫಿಸಿಕಲ್ ಆಕ್ಟಿವಿಟಿಯನ್ನ ಮಾಡೋದಕ್ಕೆ, ನಡೆಯೋದಕ್ಕೆ, ವ್ಯಾಯಾಮ ಮಾಡೋದಕ್ಕೆ ನಮಗೆ ಶಕ್ತಿಯನ್ನ ಕೊಡೋದೇ ಕಾರ್ಬೋಹೈಡ್ರೇಟ್. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಸಂಪೂರ್ಣ ಧಾನ್ಯಗಳು, ತರಕಾರಿ, ಹಣ್ಣುಗಳನ್ನ ತೆಗೆದುಕೊಳ್ಳೋದ್ರಿಂದ ಡಯಟರಿ ಫೈಬರ್ ಅಂದ್ರೆ ನಾರಿನಂಶ ಸಿಗೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಶಕ್ತಿಯನ್ನ ಸಂಗ್ರಹಿಸುತ್ತದೆ ಅಂತ ಹೇಳಿದ್ರೆ, ಹೆಚ್ಚುವರಿ ಗ್ಲುಕೋಸ್ ಅನ್ನ ದೇಹವು ಗ್ಲೈಕೋಜನ್ ರೂಪದಲ್ಲಿ ಯಕೃತ್ ಅಂದ್ರೆ ಲಿವರ್ ಮತ್ತೆ ಸ್ನಾಯುಗಳಲ್ಲಿ ಸಂಗ್ರಹವಾಗಿ ಇಟ್ಕೊಳ್ಳುತ್ತೆ. ಮುಂದಿನ ಪೌಷ್ಟಿಕಾಂಶ ಪ್ರೋಟೀನ್ಗಳು. ಎಲ್ಲರೂ ಆಗ್ಲೇ ಕೇಳಿರ್ತೀರ ಪ್ರೋಟೀನ್ ಹೆಚ್ಚಾಗಿ ತಗೊಳ್ಬೇಕು ಅಥವಾ ಜಿಮ್ಗೆ ಹೋಗೋರು ಮಾತ್ರ ತಗೊಳ್ಬೇಕು ಅಂತ, ಆದ್ರೆ ಇದು ನಿಜ ಅಲ್ಲ. ನಮ್ಮೆಲ್ಲರಿಗೂ ಸಹ ಪ್ರೋಟೀನ್ ತುಂಬಾನೇ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ದೇಹದ ಬೆಳವಣಿಗೆ, ಅದರಲ್ಲೂ ನಮ್ಮ ಮಕ್ಕಳ ಬೆಳವಣಿಗೆಗಾಗಿರ್ಬೋದು, ದೇಹದ ಅಭಿವೃದ್ಧಿಗೆ ತುಂಬಾನೇ ಅವಶ್ಯಕವಾಗಿದೆ. ರೋಗ ನಿರೋಧಕ ಶಕ್ತಿ ಆಂಟಿಬಾಡೀಸ್ ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ರೀತಿ ಸೋಂಕುಗಳು ಆಗದೆ ಇರೋ ರೀತಿ ಅಥವಾ ಸೋಂಕುಗಳಾದಾಗ ನಮ್ಮ ದೇಹವನ್ನ ರಕ್ಷಿಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಕೇಳಿರ್ತೀವಿ, ಈಗ ಯಾರಿಗಾದ್ರೂ ಆಪರೇಷನ್ ಆಯ್ತು ಅಂತ ಹೇಳಿದ್ರೆ ಪ್ರೋಟೀನ್ ಅನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಮಾಂಸಖಂಡಗಳು ಚೆನ್ನಾಗಿ ಬೆಳಿಲಿ, ಟಿಶ್ಯೂ ರಿಪೇರ್ಗೆ ತುಂಬಾನೇ ಮುಖ್ಯವಾಗಿ ಸಹಾಯವನ್ನ ಮಾಡುತ್ತೆ ಪ್ರೋಟೀನ್ಗಳು. ಮುಂದಿನ ಪೌಷ್ಟಿಕಾಂಶ ಕೊಬ್ಬು. ಕೊಬ್ಬಿನಂಶವನ್ನ ತೆಗೆದುಕೊಳ್ಬಾರ್ದು ಅಂತಾನೆ ಇಲ್ಲ, ತೆಗೆದುಕೊಳ್ಬೇಕು, ಆದ್ರೆ ಮಿತವಾಗಿ ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಕೊಬ್ಬಿನಂಶ ನಮ್ಮ ದೇಹಕ್ಕೆ ಪ್ರಮುಖವಾಗಿ ಒಂದು ಶಕ್ತಿಯ ಮೂಲ ಅಂತಾನೆ ಹೇಳ್ಬೋದು. ಜೊತೆಗೆ ಕೆಲವೊಂದು ವಿಟಮಿನ್ಗಳು ನಮಗೆ ಕೊಬ್ಬಿನಲ್ಲಿ ಕರಗುತ್ತವೆ. ಅವುಗಳಲ್ಲಿ ವಿಟಮಿನ್ ಎ, ಡಿ, ಇ, ಕೆ ಇವೆಲ್ಲವೂ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಕೊಬ್ಬಿನಂಶದಿಂದ ಹೀರಿಕೊಳ್ಳುತ್ತವೆ. ಆದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಕೊಬ್ಬಿನಂಶವನ್ನ ಮಿತವಾಗಿ ತೆಗೆದುಕೊಳ್ಬೇಕು.
1: ಇವಾಗ ನಾವು ಕೊಬ್ಬನ್ನ ತಗೊಳ್ತೀವಿ ಅಂತ ಅಂದ್ರೆ ಅದು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ.
0: ಹೌದು, ಮುಂದೆ ನಿಮ್ಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ಬೋದು, ಅಥವಾ ಬೊಜ್ಜು ಹೆಚ್ಚಾಗುವಂತಹದ್ದು, ಒಬೆಸಿಟಿ ಬರುವಂತಹದ್ದು. ಒಬೆಸಿಟಿ ಬಂತು ಅಂತ ಹೇಳಿದ್ರೇನೆ ನಮಗೆ ಎಷ್ಟೋ ರೋಗ ಲಕ್ಷಣಗಳು ಕಂಡು ಬರ್ತವೆ. ಆದ್ರಿಂದ ಮಿತವಾಗಿ ಬಳಸ್ಬೇಕು ಮೇಡಮ್.
1: ಹೌದು, ವಿಟಮಿನ್ಗಳ ಬಗ್ಗೆ ಹೇಳ್ತೀರಾ?
0: ವಿಟಮಿನ್ಗಳಾಗಿರ್ಬೋದು ಅಥವಾ ಖನಿಜಾಂಶಗಳಾಗಿರ್ಬೋದು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದ್ರೆ ಅವು ಮಾಡುವಂತಹ ಕೆಲಸ ತುಂಬಾನೇ ಮುಖ್ಯವಾಗಿದೆ. ಅದರಲ್ಲಿ ನೀವು ವಿಟಮಿನ್ ಎ ಅಂತ ತಗೊಂಡ್ರೆ ಕಣ್ಣಿನ ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಗೆ, ಮೂಳೆಗಳು, ಹಲ್ಲುಗಳ ಆರೈಕೆಗೆ, ಹಾಗೇನೆ ರಕ್ತ ಎಪ್ಪುಗಟ್ಟುವಿಕೆಗೆ ವಿಟಮಿನ್ ಕೆ, ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕ. ಖನಿಜಾಂಶಗಳು ಅಷ್ಟೇನೆ, ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೂ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಇವಾಗ ಕಬ್ಬಿಣಾಂಶ ಏನಕ್ಕೆ ಬೇಕಂತ ಹೇಳಿದ್ರೆ, ರಕ್ತದ ನಿರ್ಮಾಣಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಅಯೋಡಿನ್ ಥೈರಾಯ್ಡ್ ಹಾರ್ಮೋನ್ಗಳಿಗೆ ತುಂಬಾನೇ ಅಗತ್ಯವಾಗಿದೆ. ಈಗ ಜಿಂಕ್ ಅಂತ ಕೇಳಿರ್ತೀರ, ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಅದು ಸಹಾಯ ಮಾಡುತ್ತೆ. ಆದ್ರಿಂದನೇ ನಾವು ಊಟದಲ್ಲಿ ತಿನ್ನುವಾಗ ಹೆಚ್ಚು ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಎಲ್ಲವನ್ನು ವೈವಿಧ್ಯಮಯವಾಗಿ ವಿಧ ವಿಧವಾಗಿ ತಿನ್ನಿ ಅಂತ ಹೇಳ್ತೇವೆ.
1: ನೀವು ಇವಾಗ ಎಲ್ಲಾ ನಮಗೆ ಬೇಕಾಗಿರುವಂತಹ, ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲಾ ಖನಿಜಗಳು ಇರಬಹುದು, ಪ್ರೋಟೀನ್ಗಳಿರಬಹುದು, ವಿಟಮಿನ್ಗಳ ಬಗ್ಗೆ ಇರಬಹುದು, ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ. ಇದರ ಜೊತೆಗೆ ನಾರು ಕೂಡ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂತ ಅಂದ್ರೆ ನಾರಿನಂಶ ಇರಲೇಬೇಕು. ಇದರ ಬಗ್ಗೆ ಹೇಳಿ.
0: ಹೌದು, ನಾರಿನಂಶ ಅಂತ ಹೇಳಿದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ಅದನ್ನ ಜೀರ್ಣಿಸಿಕೊಳ್ಳಕ್ಕೆ ಸಾಧ್ಯವಾಗಲ್ಲ, ಆದ್ರೆ ಅದು ಜೀರ್ಣಕ್ರಿಯೆಗೆ ಬಹಳ ಮುಖ್ಯ. ಇವಾಗ ಕಂಡು ಬರ್ತಾ ಇರುವಂತಹದ್ದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅನ್ನೋದನ್ನ ತುಂಬಾ ಕೇಳಿರ್ತೀರಾ. ಇದಕ್ಕೆ ಹೀರೋ ಊಟದಲ್ಲಿ ಅಂತ ಹೇಳಿದ್ರೇನೆ ನಮ್ಮ ನಾರಿನಂಶ. ಇದರಲ್ಲಿ ಎರಡು ರೀತಿಯಾಗಿ ಇದೆ, ಒಂದು ಕರಗುವಂತಹದ್ದು, ಇನ್ನೊಂದು ಕರಗದೇ ಇರುವಂತಹದ್ದು. ಕರಗುವಂತಹದ್ದು ನಮ್ಮ ದೇಹಕ್ಕೆ ಹೇಗೆ ಅಂತ ಹೇಳಿದ್ರೆ, ಹೊಟ್ಟೆ ತುಂಬಿರೋ ರೀತಿ ಅನ್ಸುತ್ತೆ. ಇದರಿಂದ ಏನಾಗುತ್ತೆ, ನಾವು ತೂಕವನ್ನ ನಿಯಂತ್ರಣದಲ್ಲಿಡಬಹುದು, ಮತ್ತೆ ನಮ್ಮ ಒಂದು ದೇಹ ಚೆನ್ನಾಗಿರೋಕೆ ಮತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಕರಗದೇ ಇರುವಂತಹದ್ದು ನಮ್ಮ ಸ್ಟೂಲ್ಸ್ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾನೇ ಸಹಾಯಕಾರಿ. ಹಣ್ಣುಗಳು, ತರಕಾರಿಗಳು ಇವೆಲ್ಲವನ್ನ ಹೆಚ್ಚಾಗಿ ತಿನ್ನಿ, ಮತ್ತೆ ಬೀಜಗಳು, ಡ್ರೈ ಫ್ರೂಟ್ಸ್ ಇವೆಲ್ಲವನ್ನ ತಿನ್ನಿ ಅಂತ ಹೇಳೋದೇ ನಾರಿನಂಶ ಚೆನ್ನಾಗಿ ಸಿಗ್ಲಿ ಅಂತ. ಇದೆಲ್ಲದರ ಜೊತೆಗೆ ನೀರನ್ನು ಸಹ ನಮ್ಮ ದೇಹಕ್ಕೆ ಚೆನ್ನಾಗಿ ಕೊಡಬೇಕು.
1: ಹೌದು, ನೀರು ಎಲ್ಲದಕ್ಕೂ ಬೇಕಾಗುತ್ತೆ. ಜೀರ್ಣಕ್ರಿಯೆಯಿಂದ ಹಿಡಿದು ನಮ್ಮ ಚರ್ಮದ ಕಾಂತಿಗೂ ಕೂಡ ನೀರು ಬೇಕು ಅಂತಾರೆ. ಹೆಚ್ಚು ಹೆಚ್ಚು ನೀರು ಕುಡಿರಿ ಅಂತ ಹೇಳ್ತಾರೆ. ಆದ್ರೆ ಕೆಲವರು ನಿಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿರಿ, ದೇಹನೇ ಕೇಳುತ್ತೆ ನಿಮಗೆ ನೀರನ್ನ ಅಂತ ಹೇಳ್ತಾರೆ. ಹೇಗೆ ಈ ನೀರನ್ನ ತಗೊಳ್ಳೋದು?
0: ದಿನಕ್ಕೆ ಅಟ್ಲೀಸ್ಟ್ 2-3 ಲೀಟರ್ ಅಷ್ಟು ತಗೊಂಡ್ರೆ ತುಂಬಾನೇ ಒಳ್ಳೇದು. ನಮ್ಮ ದೇಹದ ಉಷ್ಣತೆಯನ್ನ ಕಾಪಾಡೋಕೆ ಮತ್ತೆ ಚರ್ಮದ

0: ಕಾಂತಿಯನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ, ದೇಹ ಸಂಪೂರ್ಣವಾಗಿ ಚೆನ್ನಾಗಿ ಇಟ್ಕೊಳ್ಳಕ್ಕೆ ನೀರು ತುಂಬಾನೇ ಅವಶ್ಯಕವಾಗಿದೆ. ಆದ್ರಿಂದ ಬಾಯಾರಿಕೆ ಆದಾಗ್ಲೇ ಕುಡಿತೀನಿ ಅಂತ ಹೇಳೋದಕ್ಕಿಂತ ದಿನವಿಡೀ ಮಿತವಾಗಿ ಸಾಕಷ್ಟು ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೇದು.
1: ಮತ್ತೆ ನೀವು ಇವಾಗ ಏನೇನು ಪೋಷಕಾಂಶಗಳು ಬೇಕೋ ಎಲ್ಲದರ ಬಗ್ಗೆ ಹೇಳಿದ್ರಿ, ಇದೆಲ್ಲ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ, ಯಾವ ಹಣ್ಣಿನಲ್ಲಿ ಅದರ ಪ್ರಮಾಣ ಜಾಸ್ತಿ ಇದೆ ಅಂತ ನಮಗೆ ತಿಳಿಸ್ಕೊಡ್ತೀರಾ?
0: ಖಂಡಿತವಾಗ್ಲು. ಇವಾಗೇನು ನಾನು ಎಲ್ಲಾ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿದೆ, ಇವೆಲ್ಲವನ್ನ ನಾವು ತೆಗೆದುಕೊಳ್ಳುವಂತಹದ್ದೇ ಬ್ಯಾಲೆನ್ಸ್ಡ್ ಡಯೆಟ್. ಸೊ ಏನು ಅಂತ ಹೇಳ್ತೀನಿ, ಆಹಾರದ ಗುಂಪುಗಳು ಅಂತ ಹೇಳ್ತೇವೆ. ಅದರಲ್ಲಿ ನಿಮಗೆ ಧಾನ್ಯಗಳು, ಕಾಳುಗಳು, ಹಾಲು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಹಣ್ಣುಗಳು, ತರಕಾರಿಗಳು, ಕೊಬ್ಬು ಮತ್ತು ಎಣ್ಣೆ, ನೀರು, ಇವೆಲ್ಲವನ್ನು ನಾವು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ತಿನ್ನುವಂತಹದ್ದೇ ಸಮತೋಲಿತ ಆಹಾರ. ಈ ಸಮತೋಲಿತ ಆಹಾರವನ್ನ ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಎಲ್ಲಾ ಪೌಷ್ಟಿಕಾಂಶಗಳು ದೊರಕ್ತವೆ.
1: ಈ ಸಮತೋಲಿತ ಆಹಾರದ ಒಂದು ತಟ್ಟೆ ಅಂತ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟು ಪ್ರಮಾಣದಲ್ಲಿರಬೇಕು, ಪ್ರೋಟೀನ್ ಎಷ್ಟು ಪ್ರಮಾಣದಲ್ಲಿರಬೇಕು, ಖನಿಜಗಳು, ವಿಟಮಿನ್ಗಳು, ನಾರಿನಂಶ ಇದೆಲ್ಲ ಎಷ್ಟು ಪ್ರಮಾಣದಲ್ಲಿರಬೇಕು. ಮತ್ತೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ, ನಮ್ಮ ತಟ್ಟೆ ಕಾಮನ ಬಿಲ್ಲಿನ ಬಣ್ಣದಲ್ಲಿ ಎಲ್ಲಾ ಬಣ್ಣಗಳನ್ನು ಕೂಡಿ ಇರಬೇಕು ಅಂತ, ಇದ್ರ ಬಗ್ಗೆ ಹೇಳಿ ಸಂಗೀತ ಅವರೇ.
0: ಬ್ಯಾಲೆನ್ಸ್ ಡಯೆಟ್ ಪ್ಲೇಟ್, ಸಮತೋಲನ ಆಹಾರದ ತಟ್ಟೆ ಹೇಗಿರ್ಬೇಕು ಅಂತ ಹೇಳಿದ್ರೆ ವಿವಿಧ ಬಣ್ಣಗಳಿಂದ ಕೂಡಿರ್ಬೇಕು. ಮತ್ತೆ ಒಂದು ತಟ್ಟೆ ಅಂತ ನೀವು ಜ್ಞಾಪಿಸ್ಕೊಂಡ್ರೆ ಅರ್ಧ ಭಾಗ ತರಕಾರಿ ಮತ್ತು ಸೊಪ್ಪುಗಳಿರ್ಬೇಕು, ಇನ್ನ ಕಾಲ್ ಭಾಗದಲ್ಲಿ ಧಾನ್ಯಗಳು, ಅದು ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ, ಸಜ್ಜೆ ಅಥವಾ ಗೋಧಿ ರೊಟ್ಟಿ ಅಥವಾ ಗೋಧಿ ದೋಸೆ ಅಥವಾ ಉಪ್ಪಿಟ್ಟು, ಈ ರೀತಿ ಧಾನ್ಯದಿಂದ ಮಾಡಿರುವಂತಹದ್ದು ಕಾಲು ಪ್ಲೇಟ್ ಅಷ್ಟು ಇರಬೇಕು. ಇನ್ನ ಕಾಲ್ ತಟ್ಟೆಯಷ್ಟು ನಿಮಗೆ ಪ್ರೋಟೀನ್ ಆಹಾರಗಳಿರ್ಬೇಕು. ಬೇಳೆಯಿಂದ ಮಾಡಿರುವಂತಹ ಸಾಂಬಾರ್ ಆಗಿರ್ಬೋದು ಅಥವಾ ಒಂದು ಗ್ರೇವಿ ಆಗಿರ್ಬೋದು, ಇದ್ರ ಜೊತೆಗೆ ನೀವು ಪನ್ನೀರನ್ನು ಸಹ ಸೇರಿಸ್ಕೊಳ್ಬಹುದು, ಮತ್ತೆ ಮೊಟ್ಟೆಯನ್ನು ಸಹ ಸೇರಿಸ್ಕೊಳ್ಬಹುದು, ಮೊಸರು. ಒಂದು ತಟ್ಟೆ ಅಂತ ತಗೊಂಡ್ರೆ ನೀವು ಎರಡು ಚಪಾತಿ ಇದೆ ಅಂದ್ರೆ ಅದಕ್ಕೆ ಬೇಳೆಯಿಂದ ಮಾಡಿರುವಂತಹ ಒಂದು ಗ್ರೇವಿ ಇದ್ರೆ ಹೆಚ್ಚು ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಸ್ವಲ್ಪ ಮೊಸರು, ಮೊಟ್ಟೆ, ಈ ರೀತಿ ಎಲ್ಲವೂ ಬಂತು. ಇದನ್ನೇ ನಾವು ಬ್ಯಾಲೆನ್ಸ್ ಡಯೆಟ್ ಪ್ಲೇಟ್ ಅಂತ ಹೇಳೋದು. ಎಲ್ಲಾ ಆಹಾರದ ಗುಂಪನ್ನ ಸೇರಿಸಿಕೊಂಡು ತಿನ್ನುವಂತಹದ್ದೇ ಬ್ಯಾಲೆನ್ಸ್ ಡಯೆಟ್.
1: ಧನ್ಯವಾದಗಳು ಸಂಗೀತಾ ಅವರೇ. ಇದುವರೆಗೂ ಪೌಷ್ಟಿಕ ಸಪ್ತಾಹದ ಮುಖ್ಯ ಉದ್ದೇಶವೇನು, ಯಾಕೆ ಆಚರಣೆ ಮಾಡ್ತಾರೆ, ಅದ್ರ ಜೊತೆಗೆ ಪೌಷ್ಟಿಕಾಂಶಗಳು ನಮಗೆ ಎಷ್ಟು ಮುಖ್ಯ ಆಗತ್ತೆ, ಯಾವ್ಯಾವದನ್ನ ಯಾವ್ಯಾವ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ.
5: ಭಾನ್ ಕೃಷಿ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಯು ಕೃಷಿಯ ಆಧುನೀಕರಣ, ಸುಧಾರಿತ ತಂತ್ರಜ್ಞಾನ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಪ್ರಧಾನಮಂತ್ರಿ ಕೃಷಿ ಧನ್ಧಾನ್ ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಕಡಿಮೆ ಉತ್ಪಾದಕತೆ ಮತ್ತು ಹೆಚ್ಚಿನ ಸಾಲದ ಹೊರೆ ಇರುವ 100 ಜಿಲ್ಲೆಗಳ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶವನ್ನು ಇದು ಹೊಂದಿದೆ. ಸಣ್ಣ ರೈತರು, ಅತಿ ಸಣ್ಣ ರೈತರು ಹಾಗೂ ಮಧ್ಯಮ ರೈತರ ಒಂದು ಅಭ್ಯುದಯವನ್ನು ಗುರಿಯಾಗಿ ಇಟ್ಟುಕೊಂಡು ಈ ಯೋಜನೆಯನ್ನು ತರಲಾಗಿದೆ. 2025-26 ಬಜೆಟ್ನಲ್ಲಿ ಘೋಷಿಸಲಾದ 6 ವರ್ಷಗಳ ಯೋಜನೆಯ ಕಾಲಾವಧಿಗೆ ಇದು ಒಳಪಟ್ಟಿದೆ. ಮುಖ್ಯವಾಗಿ ರೈತರ ಆದಾಯವನ್ನು ವೃದ್ಧಿ ಮಾಡಿಸುವುದು, ಆಧುನಿಕ ಕೃಷಿ ತಂತ್ರಜ್ಞಾನ ಮತ್ತು ಬೆಳೆಯ ವೈವಿಧ್ಯೀಕರಣದ ಮೂಲಕ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡುವಂಥದ್ದು. ಮುಖ್ಯವಾಗಿ ನಾವು ಇತ್ತೀಚೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಸಾಕಷ್ಟು ಚರ್ಚೆ ಮಾಡಲಾಗ್ತಾ ಇದೆ. ಕೃಷಿಯೊಂದಿಗೆ ಇತರ ಪೂರಕ ಉದ್ಯೋಗಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲು, ಮುಖ್ಯವಾಗಿ ರೈತರಿಗೆ ವರ್ಷದ 365 ದಿನಗಳು ಕೂಡ ಆದಾಯವನ್ನು ತರುವಂಥದ್ದು, ಜೊತೆಗೆ ಕೆಲಸವನ್ನು ಕೊಡುವಂತಹ ಒಂದು ಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಇನ್ನು ಮೂಲಸೌಕರ್ಯ ಯೋಜನೆಗಳ ಕುರಿತು, ಮುಖ್ಯವಾಗಿ ಶೇಖರಣಾ ಘಟಕಗಳು, ಮಾರುಕಟ್ಟೆ ಸೌಲಭ್ಯಗಳ ಅಭಿವೃದ್ಧಿಯನ್ನು ಈ ಯೋಜನೆ ಅಡಿಯಲ್ಲಿ

ಕಲ್ಪಿಸಲಾಗಿದೆ. ಶೇಖರಣಾ ಘಟಕಗಳಲ್ಲಿ ಮುಖ್ಯವಾಗಿ ಗೋಡಾನ್ಗಳಾಗಿರಬಹುದು, ಶೈತ್ಯಗಾರ ಅಥವಾ ಕೋಲ್ಡ್ ಸ್ಟೋರೇಜ್ ಘಟಕಗಳನ್ನು ಸ್ಥಾಪನೆ ಮಾಡಲು ಈ ಒಂದು ಯೋಜನೆಯ ಪ್ರಮುಖ ಅಂಶಗಳನ್ನು ಹೊಂದಿದ್ದು ಮಾರುಕಟ್ಟೆಗೂ ಕೂಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ. ಜೊತೆಗೆ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ, ಇತ್ತೀಚೆಗೆ ಎಣ್ಣೆಕಾಳುಗಳ ಬೆಳೆ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ವಿಶೇಷ ಒತ್ತನ್ನು ನೀಡಲಾಗ್ತಾ ಇದೆ. ಎಣ್ಣೆಕಾಳುಗಳಿಗೆ ನಾವು ಸಾಕಷ್ಟು ವಿದೇಶಿ ವಿನಿಮಯವನ್ನು ಖರ್ಚು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಎಣ್ಣೆಕಾಳುಗಳ ಬೆಳೆಯಾಗಿರಬಹುದು ಅಥವಾ ಈ ದ್ವಿದಳ ಧಾನ್ಯಗಳನ್ನು ಹೆಚ್ಚಿನ

ಹೇಳಿದ್ದಾರೆ. ಹೀಗಾಗಿ ಕೃಷಿಯಲ್ಲಿ ವೆಚ್ಚವನ್ನು ಕಡಿಮೆ ಮಾಡುವುದು ಜೊತೆಗೆ ಉತ್ಪಾದನೆಯನ್ನು ಹೆಚ್ಚು ಮಾಡಲು ನಿವ್ವಳ ಲಾಭ ರೈತ ಬಾಂಧವರಿಗೆ ದೊರೆಯಬೇಕಪ್ಪ ಅಂತಂದ್ರೆ ಉತ್ಪಾದನಾ ವೆಚ್ಚದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೃಷಿ ವೆಚ್ಚಗಳನ್ನು ಕಡಿಮೆ ಮಾಡುವ ಯೋಜನೆಯಡಿಯಲ್ಲಿ ಯೋಜನೆ ಪ್ರಮುಖವಾದಂತಹ ಅಂಶವನ್ನು ಹೊಂದಿದೆ. ಹಾಗೇನೆ ರೈತ ಉತ್ಪಾದಕ ಸಂಘಟನೆಗಳು, ಈಗೇನು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಥವಾ ಈ FPO ಅಂತ ನಾವು ಹೇಳಿ ಕರಿತೀವಿ, ಯೋಜನೆಯಡಿಯಲ್ಲಿ FPOಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗಿದೆ. ಅದರ ಜೊತೆಗೆ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ ಕ್ಷೇತ್ರಗಳಿಗೂ ಕೂಡ ಈ ಯೋಜನೆ ಅಂತಂದ್ರೆ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಒತ್ತನ್ನು ನೀಡಿದೆ. ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಭಾರತ ಸರ್ಕಾರದ ಒಂದು ಪ್ರಮುಖ ಕೃಷಿ ಯೋಜನೆ ಇದಾಗಿದ್ದು, ಇದರ ಮುಖ್ಯ ಉದ್ದೇಶದ ಕುರಿತು ಹೇಳೋದಾದ್ರೆ ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜನ ಮಾಡುವುದಾಗಿದೆ. ಈ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ 6 ವರ್ಷದ ಅವಧಿ ಅಂತಂದ್ರೆ 2026 2031ರವರೆಗೆ ಇರ್ತದೆ. ವಾರ್ಷಿಕ ವೆಚ್ಚ ಇದು 24,000 ಕೋಟಿಗಳನ್ನು ಒಳಗೊಂಡಿದ್ದು, ಮುಖ್ಯವಾಗಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಬೆಳೆ ವೈವಿಧ್ಯತೆಯನ್ನು ಉತ್ತೇಜಿಸುವುದು, ನೀರಾವರಿ ವ್ಯವಸ್ಥೆಯನ್ನು ಜಾರಿಗೆ ತರುವುದು, ಸಂಗ್ರಹಣ ಜೊತೆಗೆ ಮೂಲಸೌಕರ್ಯಗಳ ಅಭಿವೃದ್ಧಿ, ರೈತರಿಗೆ ಸಾಲ ಹಾಗೂ ಕ್ರೆಡಿಟ್ ಸೌಲಭ್ಯಗಳನ್ನು ಇದು ಒಳಗೊಂಡಿದೆ. ಈ ಯೋಜನೆ ವ್ಯಾಪ್ತಿ ಮುಖ್ಯವಾಗಿ ದೇಶದ 100 ಕಡಿಮೆ ಉತ್ಪಾದಕತೆ ಇರುವ ಜಿಲ್ಲೆಗಳು ಅಂತಂದ್ರೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಿಗೆ ಈ ಯೋಜನೆಗಳು ಅನ್ವಯವಾಗಿದ್ದು, ಇದು ಸುಮಾರು ದೇಶದ 1.7 ಕೋಟಿ ರೈತರಿಗೆ ಲಾಭವಾಗುವಂತಹ ಒಂದು ನಿರೀಕ್ಷೆಯನ್ನ ಹೊಂದಿದೆ. ಈ ಯೋಜನೆಯ ವೈಶಿಷ್ಟ್ಯತೆ ಕುರಿತು ಹೇಳೋದಾದ್ರೆ, ಈ ಕೃಷಿ ಸಚಿವಾಲಯದ 36 ಯೋಜನೆಗಳನ್ನು ಇದು ಸಂಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದೆ. ಡಿಜಿಟಲ್ ಮಾನಿಟರಿ ವ್ಯವಸ್ಥೆಯನ್ನ ಹೊಂದಿದ್ದು, ಕೃಷಿಯ ಜೊತೆಗೆ ಪಶುಸಂಗೋಪನೆ, ಮೀನುಗಾರಿಕೆ ಅಭಿವೃದ್ಧಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸಣ್ಣ ಹಾಗೂ ಅಂಚಿನ ರೈತರು, ರೈತ ಉತ್ಪಾದಕ ಸಂಘಟನೆಗಳು, ಮಹಿಳಾ ರೈತರು, ಗ್ರಾಮೀಣ ಸಮುದಾಯ, ಹೀಗೆ ಹಲವಾರು ಗ್ರಾಮೀಣ ಭಾಗದ ಸಂಘಟನೆಗಳನ್ನು ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಒಳಗೊಂಡು ಅವರಿಗೆ ಲಾಭವನ್ನು ತಂದುಕೊಡುವಂಥದ್ದು ಆಗಿದೆ. ಮುಖ್ಯವಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಆಗಿರಬಹುದು, ತಂತ್ರಜ್ಞಾನದ ಲಭ್ಯತೆಯಾಗಿರಬಹುದು, ನೀರಾವರಿ ಸೌಲಭ್ಯಗಳ ಹೆಚ್ಚಳ ಆಗಿರಬಹುದು, ಬೆಳೆ ಉತ್ಪಾದನೆ ಮತ್ತು ಆದಾಯದಲ್ಲಿನ ಹೆಚ್ಚಳ, ಮಾರುಕಟ್ಟೆಯ ಸಂಪರ್ಕ ಸುಧಾರಣೆ, ಕೃಷಿಯಲ್ಲಿ ಸುಸ್ಥಿರತೆ ಹಾಗೂ ಆತ್ಮನಿರ್ಭರತೆಯನ್ನು ಸ್ಥಾಪಿಸುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಮುಖ್ಯವಾಗಿ 2025-26ರಿಂದ 6 ವರ್ಷಗಳ ಅವಧಿಗೆ 100 ಜಿಲ್ಲೆಗಳನ್ನು ಒಳಗೊಳ್ಳುವ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆಗೆ ಅನುಮೋದನೆಯನ್ನು ಈಗಾಗಲೇ ನೀಡಿದ್ದು, ಪ್ರಧಾನಮಂತ್ರಿ ಕೃಷಿ ಧನ್ಧಾನ್ ಯೋಜನೆ ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮದಿಂದ ಸ್ಫೂರ್ತಿ ಇದು ಪಡ್ಕೊಂಡಿದ್ದು, ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳ ಮೇಲೆ ಪ್ರತ್ಯೇಕವಾಗಿ ಕೇಂದ್ರೀಕರಿಸುವ ಯೋಜನೆಗಳಲ್ಲಿ ಇದು ಮೊದಲನೇ ಯೋಜನೆ ಅಂತ ಹೇಳಿ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಯೋಜನೆಯು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಬೆಳೆ ವೈವಿಧ್ಯತೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು, ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರದ ಸಂಗ್ರಹಣೆಯಲ್ಲಿ ಸುಧಾರಣೆಯನ್ನು ತರುವುದು, ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸುವುದು, ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನು ಸುಗಮಗೊಳಿಸುವ ಗುರಿಯನ್ನು ಇದು ಹೊಂದಿದೆ. ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆಯಡಿಯಲ್ಲಿ 100 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಲು ಈ 2025-26ನೇ ಬಜೆಟ್ ಘೋಷಣೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ತೀವ್ರತೆ ಮತ್ತು ಕಡಿಮೆ ಸಾಲ ವಿತರಣೆಯ ಪ್ರಮುಖ ಸೂಚಕಗಳ ಆಧಾರದ ಮೇಲೆ 100 ಜಿಲ್ಲೆಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು, ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಜಿಲ್ಲೆಗಳ ಸಂಖ್ಯೆಯ ನಿವ್ವಳ ಬೆಳೆ ಪ್ರದೇಶ ಮತ್ತು ಕಾರ್ಯಾಚರಣೆಯ ಹಿಡುವಳಿಗಳ ಪಾಲನ್ನು ಇದು ಆಧರಿಸಿದೆ. ಆದಾಗ್ಯೂ ಪ್ರತಿ ರಾಜ್ಯದಿಂದ ಕನಿಷ್ಠ 1 ಜಿಲ್ಲೆಯನ್ನು ಇದು ಆಯ್ಕೆ ಮಾಡಲಾಗ್ತಾ ಇದೆ. ಈ ಯೋಜನೆಯಡಿಯಲ್ಲಿ ಪರಿಣಾಮಕಾರಿ ಕಾರ್ಯವಿಧಾನ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ. ಜಿಲ್ಲಾ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಯೋಜನೆಯನ್ನು ಜಿಲ್ಲಾ ಧನ್ಧಾನ್ ಸಮಿತಿ ಅಂತಿಮಗೊಳಿಸುತ್ತದೆ. ಇದರಲ್ಲಿ ಪ್ರಗತಿಪರ ರೈತರು ಸದಸ್ಯರಾಗಿರ್ತಾರೆ. ಬೆಳೆ ವೈವಿಧ್ಯೀಕರಣ, ನೀರು ಮತ್ತು ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ, ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ವಿಸ್ತರಣೆ, ರಾಷ್ಟ್ರೀಯ ಗುರಿಗಳಿಗೆ ಜಿಲ್ಲಾ ಯೋಜನೆಗಳನ್ನು ಹೊಂದಿಸಲಾಗಿದೆ. ಪ್ರತಿ ಧನ್ಧಾನ್ ಜಿಲ್ಲೆಗಳಲ್ಲಿ ಯೋಜನೆಯ ಪ್ರಗತಿಯನ್ನು ಮಾಸಿಕ ಆಧಾರದ ಮೇಲೆ ಡ್ಯಾಶ್ಬೋರ್ಡ್ ಮೂಲಕ 117 ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳಲ್ಲಿ ಮೇಲ್ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ನೀತಿ ಜಿಲ್ಲಾ ಯೋಜನೆಗಳನ್ನು ಪರಿಶೀಲಿಸುವುದರ ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. ಇದಲ್ಲದೆ ಪ್ರತಿ ಜಿಲ್ಲೆಗೆ ನೇಮಿಸಲಾದಂತಹ ಕೇಂದ್ರ ನೋಡಲ್ ಅಧಿಕಾರಿಗಳು ಕೂಡ, ಜೊತೆಗೆ ಪ್ರತಿ ಜಿಲ್ಲೆಗೆ ನೇಮಿಸಲಾದ ಕೇಂದ್ರ ನೋಡಲ್ ಅಧಿಕಾರಿಗಳು ಸಹ ನಿಯಮಿತವಾಗಿ ಯೋಜನೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ 100 ಜಿಲ್ಲೆಗಳಲ್ಲಿ ಉದ್ದೇಶಿತ ಫಲಿತಾಂಶಗಳು ಸುಧಾರಣೆ ಆಗುವುದರ ಜೊತೆಗೆ ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳ ವಿರುದ್ಧ ಒಟ್ಟಾರೆ ಸರಾಸರಿ ದೇಶಕ್ಕೆ ಹೆಚ್ಚಾಗುತ್ತದೆ. ಈ ಯೋಜನೆಯು ಹೆಚ್ಚಿನ ಉತ್ಪಾದಕತೆ, ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಮೌಲ್ಯವರ್ಧನೆ, ಸ್ಥಳೀಯ ಜೀವನೋಪಾಯ ಸೃಷ್ಟಿ ಮತ್ತು ಆದ್ದರಿಂದ ದೇಶೀಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ.

0: ಆತ್ಮನಿರ್ಭರ ಭಾರತವನ್ನು ಸಾಧಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ. ಹೀಗಾಗಿ 100 ಜಿಲ್ಲೆಗಳ ಸೂಚಕಗಳು ಸುಧಾರಿಸುವುದಲ್ಲದೆ ರಾಷ್ಟ್ರೀಯ ಸೂಚಕಗಳು ಸ್ವಯಂಚಾಲಿತವಾಗಿ ಮೇಲ್ಮುಖದಲ್ಲಿ ಇದು ಬಿಂಬಿಸುತ್ತದೆ. ಈ ರೀತಿಯಾಗಿ ಈ ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ ಗ್ರಾಮೀಣ ಮಟ್ಟದ ಕೃಷಿ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಆಗಬಲ್ದು ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಳ್ಳಲಾಗಿದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನದಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ವಿಪಕ್ಷೀಯ ವ್ಯಾಪಾರ 30 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೊವಾಕ್ ಜೊಕೊವಿಚ್ಗೆ ಆಘಾತಕಾರಿ ಸೋಲು. ವಾರ್ತೆಗಳ ವಿವರ: 2 ದಿನಗಳ ಪ್ರವಾಸಕ್ಕಾಗಿ ಕಿರ್ಗಿಸ್ತಾನ್ಗೆ ಭೇಟಿ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಷ್ಕೇಕ್ನಲ್ಲಿಂದು ಫ್ರೆಂಡ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮದಡಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಯೋಗ ಹಾಗೂ ಮಾನಸ್ ಅಕಾಡೆಮಿ ಸೇರಿದಂತೆ 4 ಪ್ರಮುಖ ನಿಯೋಗಗಳೊಂದಿಗೆ ಸೌಹಾರ್ದಯುತ ಸಂವಾದ ನಡೆಸಿದರು. ನಂತರ ಬಿಷ್ಕೇಕ್ನ ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರಧಾನಿಯವರು ಅಲ್ಲಿ ಸ್ಥಾಪಿಸಲಾಗಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ತಮ್ಮ ಪ್ರವಾಸದ ಮೊದಲ ದಿನವಾದ ಇಂದು ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒದ ಪ್ರಮುಖ ಸದಸ್ಯ ರಾಷ್ಟ್ರಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ವೇಳೆ ರಷ್ಯಾ, ಇರಾನ್, ಕಿರ್ಗಿಸ್ತಾನ್ ಹಾಗೂ ಅರ್ಮೇನಿಯಾ ದೇಶಗಳ ರಾಷ್ಟ್ರ ಮುಖ್ಯಸ್ಥರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ. ನಾಳೆ ತಮ್ಮ ಭೇಟಿಯ 2ನೇ ಹಾಗೂ ಕೊನೆಯ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಭಾರತೀಯ ನೌಕಾಪಡೆಯು ನಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಬೆಂಬಲ ನೌಕೆ ಡಿಎಸ್ವಿ ಐಎನ್ಎಸ್ ನಿಪುಣ್ ನೌಕೆಯನ್ನು ಇಂದು ಮುಂಬೈನ ನೇವಲ್ ಡಾಕ್ಯಾರ್ಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಗೊಳಿಸಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಪ್ರಸ್ತುತ ಜಾಗತಿಕ ಮತ್ತು ರಾಜತಾಂತ್ರಿಕ ಸವಾಲುಗಳ ನಡುವೆ ಆಳ ಸಮುದ್ರದಲ್ಲಿನ ಬಹುಪಕ್ಷೀಯ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ನೌಕಾಪಡೆಯ ವಿಶೇಷ ನೀರೊಳಗಿನ ಸಾಮರ್ಥ್ಯಕ್ಕೆ ನಿಪುಣ್ ನೌಕೆ ಒಂದು ಶಕ್ತಿಶಾಲಿ ಸೇರ್ಪಡೆಯಾಗಲಿದೆ ಎಂದು ತಿಳಿಸಿದರು. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲಿಗಲ್ಲಾಗಿದೆ. ಈ ನೌಕೆ ಅತ್ಯಾಧುನಿಕ ನ್ಯಾವಿಗೇಷನ್, ವೇದಿಕೆ ನಿರ್ವಹಣೆ, ನೀರೊಳಗಿನ ತಂತ್ರಜ್ಞಾನ ವ್ಯವಸ್ಥೆ ಮತ್ತು ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು, ಕಠಿಣ ಸಮುದ್ರ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಮುಳುಗು ತಜ್ಞರಿಗೆ ಬೆಂಬಲ ಒದಗಿಸಲಿದೆ. ಪೆಟ್ರೋಲ್ನಲ್ಲಿರುವ ಎಥನಾಲ್ನ ನಿಖರ ಪ್ರಮಾಣವನ್ನು ಗ್ರಾಹಕರಿಗೆ ಬಹಿರಂಗಪಡಿಸಬೇಕು ಮತ್ತು ವಾಹನಗಳ ಹೊಂದಾಣಿಕೆ ಕುರಿತು ಹೆಚ್ಚಿನ ಪಾರದರ್ಶಕ

0: ಪಾರದರ್ಶಕತೆ ತರಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಪ್ರಸನ್ನ ಬಿ ಹೊರಾಳೆ ಅವರ ಪೀಠ ಈ ಅರ್ಜಿಯನ್ನು ವಜಾಗೊಳಿಸಿದ್ದು ಪರಿಹಾರಕ್ಕಾಗಿ ಸಂಬಂಧಪಟ್ಟ ಹೈಕೋರ್ಟ್ಗೆ ಮನವಿ ಸಲ್ಲಿಸಲು ಅರ್ಜಿದಾರ ವಕೀಲರಿಗೆ ಸೂಚಿಸಿದೆ. ವಿಚಾರಣೆ ವೇಳೆ ಅರ್ಜಿದಾರರು ತಾವು ಸರ್ಕಾರದ ಎಥನಾಲ್ ಮಿಶ್ರಣ ನೀತಿಯನ್ನು ಪ್ರಶ್ನಿಸುತ್ತಿಲ್ಲ, ಬದಲಿಗೆ ಪೆಟ್ರೋಲ್ನಲ್ಲಿ ಬೆರೆಸಲಾದ ಎಥನಾಲ್ ಪ್ರಮಾಣವನ್ನು ತಿಳಿಯುವ ಹಕ್ಕು ಪ್ರತಿಯೋರ್ವ ನಾಗರಿಕನಿಗೂ ಇದೆ ಎಂದು ಪ್ರತಿಪಾದಿಸಿದರು. ಇದನ್ನು ಆಕ್ಷೇಪಿಸಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಇದೊಂದು ಪ್ರಾಕ್ಸಿ ಅರ್ಜಿಯಾಗಿದ್ದು ಕಳೆದ ವರ್ಷವೂ ಇಂತಹುದೇ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿತ್ತು ಎಂದು ಸ್ಪಷ್ಟಪಡಿಸಿದರು. ಇ20 ಪೆಟ್ರೋಲ್ ಬಳಕೆಯಿಂದ ಮಾಲಿನ್ಯ ಕಡಿಮೆಯಾಗಲಿದ್ದು ಇದು ರೈತರ ಆದಾಯ ಹಾಗೂ ಇಂಧನ ಭದ್ರತೆಗೆ ಸಹಕಾರಿ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಮಾಜಿ ರಾಷ್ಟಪತಿ ಭಾರತರತ್ನ ಪುರಸ್ಕೃತ ಡಾ ಪ್ರಣವ್ ಮುಖರ್ಜಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಡಾ ಮುಖರ್ಜಿ ಓರ್ವ ಉತ್ತಮ ಆಡಳಿತಗಾರ ಹಾಗೂ ವಿದ್ವಾಂಸರಾಗಿದ್ದರು. ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಅವರು ರಾಷ್ಟದ ಹಾಗೂ ಅದರ ಸಾಂವಿಧಾನಿಕ ಮೌಲ್ಯಗಳ ಪ್ರತಿ ದೃಢ ಬದ್ಧತೆ ಹೊಂದಿದ್ದರು ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬ್ರೆಜಿಲ್ ರಾಷ್ಟಗಳು ಔಷಧೀಯ, ರಾಸಾಯನಿಕ, ಎಂಜಿನಿಯರಿಂಗ್ ಹಾಗೂ ಯಂತ್ರೋಪಕರಣಗಳ ಕ್ಷೇತ್ರಗಳಲ್ಲಿ ಸಹಭಾಗಿತ್ವದ ಮೂಲಕ 2030 ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಪುನರುಚ್ಚರಿಸಿವೆ. ಬ್ರೆಜಿಲ್ನಲ್ಲಿ ನಡೆದ ಭಾರತ ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆ TMM ನ 8ನೇ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಭಾರತದ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹಾಗೂ ಬ್ರೆಜಿಲ್ನ ವಿದೇಶಿ ವ್ಯಾಪಾರ ಕಾರ್ಯದರ್ಶಿ ಟಟಿಯಾನ ಲಾಸೆರ್ಡಾ ಪ್ರೆಜೆರೆಸ್ ಈ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. 2025-26 ಸಾಲಿನಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು $15.07 ಶತಕೋಟಿ ತಲುಪಿದೆ. ಸಭೆಯಲ್ಲಿ ಭಾರತ ಮರ್ಕೋಸುರ್ ವ್ಯಾಪಾರ ಒಪ್ಪಂದದ ವಿಸ್ತರಣೆ ಮತ್ತು ಎರಡೂ ದೇಶಗಳ ಔಷಧೀಯ ಹಾಗೂ ಕೃಷಿ ಉತ್ಪನ್ನಗಳಿಗೆ ಪರಸ್ಪರ ಮಾರುಕಟ್ಟೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಬ್ರಿಕ್ಸ್, G20 ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ವೇದಿಕೆಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಸಮ್ಮತಿಸಿದ ಎರಡೂ ದೇಶಗಳು ನವದೆಹಲಿಯಲ್ಲಿ ಬ್ರೆಜಿಲ್ನ ಅಪೆಕ್ಸ್ ಬ್ರೆಜಿಲ್ ಕಚೇರಿ ಸ್ಥಾಪಿಸಿರುವುದನ್ನು ಸ್ವಾಗತಿಸಿದವು. ಸಭೆಯ ಭಾಗವಾಗಿ ನಡೆದ ಉದ್ಯಮಿಗಳ ಸಮಾವೇಶದಲ್ಲಿ ಕಿರ್ಲೋಸ್ಕರ್, UPL ಮತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಮುಖ ಭಾರತೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪವಿತ್ರ ಶ್ರಾವಣ ಮತ್ತು ಭಾದ್ರಪದ ಮಾಸಗಳ ಅಂಗವಾಗಿ ಭಗವಾನ್ ಮಹಾಕಾಲೇಶ್ವರನ 5ನೇ ಮೆರವಣಿಗೆ ಮಹಾಕಾಲ್ ಸವಾರಿ ಉಜ್ಜಯಿನಿಯಲ್ಲಿ ಇಂದು ನಡೆಯಲಿದೆ. ಈ ಬಾರಿಯ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಭಗವಂತನನ್ನು 5 ವಿಭಿನ್ನ ರೂಪಗಳಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಬಾರಿ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿ ಉಜ್ಜಯಿನಿಯ ಪ್ರಾಚೀನ 84 ಮಹಾದೇವರ ಪರಿಕಲ್ಪನೆಯನ್ನು ಪ್ರಧಾನ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಇದಕ್ಕೆ ಸಂಬಂಧಿಸಿದ ವರ್ಣರಂಜಿತ ಸ್ತಬ್ಧ ಚಿತ್ರಗಳು ನಗರ ಪ್ರದಕ್ಷಿಣೆಗೆ ಮತ್ತಷ್ಟು ಮೆರುಗು ನೀಡಲಿವೆ. ಮಹಾಕಾಲೇಶ್ವರ ದೇವಾಲಯದ ಸಭಾಮಂಟಪದಲ್ಲಿ ಧಾರ್ಮಿಕ ಪೂಜಾವಿಧಿಗಳು ಮುಕ್ತಾಯಗೊಂಡ ನಂತರ 4:00 ಮೆರವಣಿಗೆಯು ದೇವಾಲಯದ ಆವರಣದಿಂದ ಅಧಿಕೃತವಾಗಿ ಹೊರಡಲಿದೆ. ಜಾರ್ಖಂಡ್ನ ಪ್ರಮುಖ ನೇಮಕಾತಿ ಪರೀಕ್ಷೆಗಳಾದ JPSC ಮತ್ತು JSSC ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವ ಅಪರಾಧ ತನಿಖಾ ಇಲಾಖೆ CID ಹಲವು ಪ್ರಮುಖ ಅಂಶಗಳನ್ನು ಬಯಲಿಗೆಳೆದಿದೆ. ಪರೀಕ್ಷಾ ಹೊರಗುತ್ತಿಗೆ ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳ ಜಾಲ, ಸಾಫ್ಟ್ವೇರ್ ಮೂಲಕ ಫಲಿತಾಂಶ ತಿದ್ದುಪಡಿ ಮಾಡುವುದರಿಂದ ಹಿಡಿದು ಅತ್ಯಂತ ಭದ್ರತೆಯ ಸ್ಟ್ರಾಂಗ್ ರೂಂಗಳಿಂದ ಉತ್ತರ ಪತ್ರಿಕೆಗಳನ್ನು ಹೊರತಂದು ಹೋಟೆಲ್ ಮತ್ತು ಬಾಡಿಗೆ ಕೊಠಡಿಗಳಲ್ಲಿ ತಜ್ಞರಿಂದ ಬರೆಸಿ ಮರಳಿ ಸ್ಟ್ರಾಂಗ್ ರೂಂಗೆ ಇಡುವವರೆಗಿನ ಬೃಹತ್ ಹಗರಣವನ್ನು CID ವಿಶೇಷ ತನಿಖಾ ತಂಡ ಪತ್ತೆ ಹಚ್ಚಿದೆ. ಪತ್ತೆಯಾಗಿರುವ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆ, ತಾಂತ್ರಿಕ ಸಾಕ್ಷ್ಯಾಧಾರಗಳು, ಸರ್ವರ್ ಲಾಗ್ ಮತ್ತು ಹಣಕಾಸು ವಹಿವಾಟು ಆಧಾರಗಳ ಮೇಲೆ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿರುವ ಇರಾನ್ನ ಲಾರಾಕ್ ದ್ವೀಪದಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಪಡೆಗಳು ನಿನ್ನೆ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆಸಿವೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಪಡೆಗಳು ಹೊರ್ಮುಜ್ ಜಲಸಂಧಿಗೆ ಸಮುದ್ರದಲ್ಲಿ ಸ್ಫೋಟಕಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಉಡಾವಣೆ ಮಾಡಲು ಸಿದ್ದತೆ ನಡೆಸುತ್ತಿರುವುದನ್ನು ಗಮನಿಸಿದ ಅಮೆರಿಕ ಸೇನೆ ಲಾರಾಕ್ ದ್ವೀಪ

0: ಪದಲ್ಲಿದ್ದ ಎರಡು ಇರಾನ್ ಲಾಂಚರ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ಹಲವಾರು ಇರಾನ್ ಮಿಲಿಟರಿ ಸಿಬ್ಬಂದಿ ಹಾಗೂ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಎಂದು ಇರಾನ್ನ ಸರ್ಕಾರಿ ಪ್ರಸಾರಕ ಐಆರ್ಐಬಿ ವರದಿ ಮಾಡಿದೆ. ಅಮೆರಿಕದ ಈ ವಾಯುದಾಳಿಗೆ ಇರಾನ್ ತಕ್ಷಣವೇ ಪ್ರತ್ಯುತ್ತರ ನೀಡಿದ್ದು, ಜೋರ್ಡನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಐಆರ್ಜಿಸಿ ಪಡೆಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿವೆ. ಈ ಕ್ಷಿಪಣಿ ದಾಳಿಯು ಜೋರ್ಡನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ತಲುಪಿದ್ದು, ಈ ಮೂಲಕ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷವು ಮತ್ತಷ್ಟು ಭೀಕರ ಸ್ವರೂಪಕ್ಕೆ ತಿರುಗಿದೆ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ತಮ್ಮ 25ನೇ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದ ಸರ್ಬಿಯಾದ ನೋವಾಕ್ ಜೋಕೋವಿಚ್ ನ್ಯೂಯಾರ್ಕ್ನ ಆರ್ಥರ್ ಆ್ಯಶ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾದ ಮರಿಯಾನೋ ನವೋನ್ ವಿರುದ್ದ ಆಘಾತಕಾರಿ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪಂದ್ಯದಲ್ಲಿ ಮರಿಯಾನೋ 7-6, 5-7, 4-6, 6-2, 6-1 ಸೆಟ್ಗಳ ಅಂತರದಲ್ಲಿ ಜೋಕೋವಿಚ್ ಅವರನ್ನು ಪರಾಭವಗೊಳಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಕೂಡ ಹಿರಿಯ ಟೆನಿಸ್ ಆಟಗಾರ್ತಿ ಅಮೆರಿಕದ ವೀನಸ್ ವಿಲಿಯಮ್ಸ್ ತಮ್ಮದೇ ದೇಶದವರಾದ ಸೋಫಿಯಾ ಕೆನಿನ್ ವಿರುದ್ಧ ಪರಾಭವಗೊಂಡಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ ಟ್ವೆಂಟಿ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ, ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಆಘಾತಕಾರಿ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಾರ್ಯಕ್ರಮದ ಆರಂಭಕ್ಕೆ ಟಗರು ಚಿತ್ರದ ಗೀತೆ. ಗೀತೆಯನ್ನ ಸಿದ್ಧಾರ್ಥ ಬೆಳ್ಮಣ್ಣು ಗೀತೆ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ಚರಣ್ ರಾಜ್ ಅವರ ಸಂಗೀತವಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಜು ಕನ್ನಡ ಮೀಡಿಯಂ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ, ಜಯಂತ್ ಕಾಯ್ಕಿಣಿ ಗೀತೆ ಬರೆದಿದ್ದಾರೆ, ಕಿರಣ್ ರವೀಂದ್ರನಾಥ್ ಸಂಗೀತ ನೀಡಿದ್ದಾರೆ.

1:29 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮೇಲುಕೋಟೆ ಮಂಜ ಇದು ಚಿತ್ರದ ಹೆಸರು. ಕಾರ್ತಿಕ್ ಮತ್ತು ಅನುರಾಧ ಭಟ್ ಗೀತೆ ಹಾಡಿದ್ದಾರೆ. ಜಗ್ಗೇಶ್ ಅವರ ಗೀತೆಗೆ ಗಿರಿಧರ್ ದಿವಾನ್ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಹಳ್ಳಿ ಸೊಗಡು ಚಿತ್ರಕ್ಕೋಸ್ಕರ ಮಾನಸ ಹೊಳ್ಳ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರ ಗೀತೆಗೆ ರಾಗ ರಮಣ ಅವರ ಸಂಗೀತವಿತ್ತು. ಒಂದು ಮೊಟ್ಟೆಯ ಕಥೆ ಚಿತ್ರದ ಗೀತೆ ಮಿಥುನ್ ಮುಕುಂದನ್ ಗೀತೆ ಹಾಡಿದ್ದಾರೆ.

ಸಿಂಹ ಹಾಕಿದ ಹೆಜ್ಜೆ ಚಿತ್ರದ ಗೀತೆಯನ್ನು ಕೇಳಿದಿರಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಮೋಹನ್ ಮಲಯ ಮಾರುತ ಅವರ ಗೀತೆಗೆ ಹರಿಬಾಬು ಆರ್ ಅವರ ಸಂಗೀತವಿತ್ತು. 1:56 ಆಗಿದೆ ಈ ಕಾರ್ಯಕ್ರಮದ ಕಡೆಯ ಗೀತೆ. ಸಾಹೇಬಾ ಚಿತ್ರದ ಗೀತೆ ಶ್ವೇತಾ ಮೆನನ್ ಮತ್ತು ಕಾರ್ತಿಕ್ ಹಾಗೂ ಸಂಗಡಿಗರು ಗೀತೆ ಹಾಡಿದ್ದಾರೆ. ಕವಿರಾಜ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: ಶಾಸಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಡಾ ಕೆ ಶಿವರಾಮ ಕಾರಂತ ಬಡಾವಣೆಯ ಭೂಮಿ ಮಾಲೀಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೂ ಪರಿಹಾರ ವಿತರಣೆ ಮಾಡಿದರು. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂ ಗ್ಯಾರಂಟಿ ಜಾರಿಗೊಳಿಸಲು ಸರ್ಕಾರ ಬದ್ದವಿದೆ ಎಂದು ತಿಳಿಸಿದ್ದಾರೆ. ಭೂಮಿ ನೀಡಿದವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅವರ ಜಮೀನಿನಲ್ಲಿಯೇ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್, ಶಾಸಕರಾದ ಎಸ್ಆರ್ ವಿಶ್ವನಾಥ್, ಎಸ್ ಮುನಿರಾಜು, ಬಿಡಿಎ ಆಯುಕ್ತ ಮಣಿವಣ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಹವಾಲುಗಳನ್ನು ದಾಖಲಿಸಲು ಗ್ರಾಮೀಣ ಭಾಗದ ಜನರಿಗೆ ಅನುವಾಗುವಂತೆ ಡ್ಯಾಶ್ಬೋರ್ಡ್ ಆಧಾರಿತ ದೂರು ದಾಖಲು ಇತ್ಯರ್ಥಕ್ಕೆ ಆನ್ಲೈನ್ ವ್ಯವಸ್ಥೆ ರೂಪಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಈ ಸ್ವತ್ತು ತೆರಿಗೆ ನಿರ್ಧಾರ, ಸಾಮಾಜಿಕ ಅರಣ್ಯೀಕರಣ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ನಿರ್ವಹಣೆ, ಕೆರೆ ಒತ್ತುವರಿ, ವಿಬಿಜಿ ರಾಮ್ಜಿ ಸೇರಿದಂತೆ ಯಾವುದೇ ಅಹವಾಲನ್ನು ದಾಖಲಿಸಲು ಮತ್ತು ಅದಕ್ಕೆ ತಕ್ಷಣ ಸ್ಪಂದಿಸಲು ಈ ವ್ಯವಸ್ಥೆ ಜಾರಿಗೆ ತರುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಸುಮಾರು ಅರ್ಧದಷ್ಟು ಜನಸಂಖ್ಯೆಯೊಂದಿಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೇರ ಸಂಪರ್ಕ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕುಂದುಕೊರತೆಗೆ ಸ್ಪಂದಿಸುವುದು ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರು ಈ ಸಂಬಂಧ ವಿಡಿಯೋ ಮತ್ತು ಫೋಟೋ ಸಹಿತ ದೂರು ದಾಖಲಿಸಬಹುದಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ತಮ್ಮ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವುದು, ಪರೀಕ್ಷೆ ನಡೆಸುವುದು, ತಾತ್ಕಾಲಿಕ ಹಾಗೂ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಪಿಎಸ್ಸಿಯೇ ನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಪಿಎಸ್ಸಿಯ ಅಧೀನದಲ್ಲಿರುವ ಒಎಂಆರ್ ಶೀಟ್ಗಳಲ್ಲಿ ಅಕ್ರಮ ನಡೆದಿದ್ದರೆ ಅದಕ್ಕೆ ಸಚಿವರು ಹೇಗೆ ಹೊಣೆಯಾಗುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಮರು ಪರಿಶೀಲನೆ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ. ಇದರಿಂದ ಅನರ್ಹ ಫಲಾನುಭವಿಗಳನ್ನು ಹೊರಗಿಡಲು ಹಾಗೂ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಲು ಸಾಧ್ಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮರು ಪರಿಶೀಲನಾ ಕಾರ್ಯಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸರ್ಕಾರದ ಸಿಬ್ಬಂದಿ ಫಲಾನುಭವಿಗಳ ನಿವಾಸಗಳಿಗೆ ಭೇಟಿ ನೀಡಿ ಮೀಸಲಾದ ಅರ್ಜಿಯ ಮೂಲಕ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಮುಖ್ಯ ದೃಢೀಕರಣ ಹಾಗೂ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಪ್ರಕ್ರಿಯೆಯ ಭಾಗವಾಗಿ ಬಳಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದ 3 ವರ್ಷಗಳ ಬಳಿಕ ಸರ್ಕಾರ ಪರಿಶೀಲನಾ ಕಾರ್ಯ ಕೈಗೆತ್ತಿಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಆರಂಭವಾಗಲಿರುವ ಪ್ರಜಾಸೇವಾ ಅಭಿಯಾನಕ್ಕೆ 5ನೇ ಸೆಪ್ಟೆಂಬರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ದೊರೆಯಲಿದೆ. ಸಾರ್ವಜನಿಕರು ತಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರ ಈ ಸೇವೆ ಆರಂಭಿಸಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪರಿಹಾರ ಒದಗಿಸುವ ಏಕೀಕೃತ ವ್ಯವಸ್ಥೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹಗರಣಗಳಿಗೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಇಂದು ಅಪರಾಧ ತನಿಖಾ ಇಲಾಖೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು 14 ದಿನಗಳ ಕಾಲ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದೊನಗಾಪುರ ಗ್ರಾಮದಲ್ಲಿರುವ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಒಎಂಆರ್ ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಮೌಲ್ಯಮಾಪನ ಪ್ರಕ್ರಿಯೆ

0: ಯಲ್ಲಿನ ಅಕ್ರಮ ಮತ್ತು ಅಭ್ಯರ್ಥಿಗಳ ನೇಮಕಾತಿಗೆ ಅನುಕೂಲ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಭಾಗಿಯಾಗಿರುವ ಆರೋಪಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ನೀಡಿದ ಹಾಗೂ ಜೈಲಿನ ಕೊಠಡಿಗಳಲ್ಲಿ ಖೈದಿಗಳಿಗೆ ಸೌಲಭ್ಯ ಒದಗಿಸಲು ಹಣ ನಿಗದಿಪಡಿಸಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಎಡಿಎಲ್ಆರ್ ಅಧಿಕಾರಿಯನ್ನು ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ಬೆನ್ನು ನೋವಿನ ನೆಪವೊಡ್ಡಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಯಾವುದೇ ಮಾಹಿತಿ ನೀಡದೆ ಕೈದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಂಡ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಎಥೆನಾಲ್ ತಯಾರಕರಿಂದ ಮೆಕ್ಕೆಜೋಳಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ಕೋಳಿ ಸಾಕಾಣಿಕೆ ಆಹಾರದ ವೆಚ್ಚದಲ್ಲಿ ಏರಿಕೆಯಾಗಿದೆ. ಇದು ಕೋಳಿ ಮಾಂಸ ಹಾಗೂ ಮೊಟ್ಟೆ ಉತ್ಪಾದನೆಯ ಮೇಲೆ ಆರ್ಥಿಕ ಒತ್ತಡ ಉಂಟು ಮಾಡಿದೆ ಎಂದು ಕೋಳಿ ಸಾಕಾಣಿಕೆದಾರರ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಮತ್ತು ಬಿಹಾರದಲ್ಲಿ ಬೆಳೆಯುವ ಮೆಕ್ಕೆಜೋಳದ ಮೇಲೆ ಕೋಳಿ ಸಾಕಾಣೆ ಉದ್ಯಮವು ಹೆಚ್ಚು ಅವಲಂಬಿತವಾಗಿದೆ. ಕೃತಕ ಕೊರತೆ ಸೃಷ್ಟಿಸಲು ಮತ್ತು ಬೆಲೆಗಳನ್ನು ಹೆಚ್ಚಿಸಲು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಿಂದ ದಾಸ್ತಾನುಗಳನ್ನು ತಡೆಹಿಡಿಯುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ವಿನೂತನವಾಗಿ ಹಾಗೂ ಜನಪರವಾಗಿ ಆಯೋಜಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದಸರಾ ಕಾರ್ಯಕ್ರಮಗಳು ಕೇವಲ ಉತ್ಸವದ ಆಚರಣೆಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರು ಭಾಗವಹಿಸುವಂತಹ ಜನಪರ ಮಹೋತ್ಸವವಾಗಬೇಕು. ಸಾರ್ವಜನಿಕರಿಗೆ ಹೊಸ ಅನುಭವ ನೀಡುವ ರೀತಿಯಲ್ಲಿ ವೈವಿಧ್ಯಮಯ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಹೇಳಿದ್ದಾರೆ. ಕ್ರೀಡಾ ದಸರಾವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು. ತಾಲೂಕಿನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಬೇಕು. ಮೈಸೂರಿನಲ್ಲಿ ಆಯೋಜಿಸುವ ಮಾದರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿಯೂ ಯುವ ಸಂಭ್ರಮ ಕಾರ್ಯಕ್ರಮ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಉದ್ದೇಶದಿಂದ 12 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ದೇಶಗಳ ಮಧ್ಯೆ ರಾಷ್ಟಗಳ ಮಧ್ಯೆ ಭಾವೈಕ್ಯ ಮೂಡಿಸಲು ಹಾಗೂ ಕೌಶಲ್ಯ ರೂಢಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಕ್ರೀಡಾ ದಿನಾಚರಣೆಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಸ್ ರಾಧಾಪ್ರತಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುವರ್ಣ ಶಿವಾನಂದಳ ನಮಸ್ಕಾರ. ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾದ ಸ್ವಾಗತ. ಸಮಯ 5:25. ವಾಣಿಜ್ಯ ಪ್ರಕಟಣೆಗಳ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
0: ಆಕಾಶವಾಣಿ ಕಾರವಾರ. ಚಿಣ್ಣರ ಚಿತ್ತಾರ, ಮಕ್ಕಳಿಗಾಗಿ ಕಾರ್ಯಕ್ರಮ. ಕಥಾಕಥನ.
7: ನನ್ನ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ? ತುಂಬಾನೇ ಖುಷಿಯಾಗಿದ್ದೇವೆ ಅಂತಿದ್ದೀರಾ ಅಲ್ವಾ? ನನಗೆ ಗೊತ್ತು
8: ಮಕ್ಕಳೇ, ಈ ತಿಂಗಳಿನಲ್ಲಿ ಹಬ್ಬಗಳ ಸರಮಾಲೆಯೇ ಪ್ರಾರಂಭವಾಗಿದೆ.
7: ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬಗಳನ್ನ ಸಂತೋಷವಾಗಿ ಆಚರಿಸಿದ್ವಿ.
8: ಹಾಗೆ ಎಲ್ಲರೂ ಸಂತೋಷದಿಂದ ಗೆಳೆಯರೊಂದಿಗೆ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕೂಡ ಆಚರಿಸಿದ್ರಿ.
7: ನಾವೆಲ್ಲ ತುಂಬಾ ಖುಷಿಯಿಂದ ಆಚರಿಸುವಂತಹ ಸಹೋದರ ಸಹೋದರಿಯರ ಬಾಂಧವ್ಯದ ಸಂಕೇತ ರಕ್ಷಾಬಂಧನ
8: ಹಬ್ಬವನ್ನ ಕೂಡ ಆಚರಿಸಿದ್ರಿ.
7: ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಹತ್ತಿರದಲ್ಲಿದೆ. ಕೆಲವು ಮಕ್ಕಳ ಶಾಲೆಗಳಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಚರಿಸಿ ಮಕ್ಕಳು ಶ್ರೀಕೃಷ್ಣನ ವೇಷ ಭೂಷಣ ತೊಟ್ಟು ಸಂಭ್ರಮಿಸುತ್ತಾರೆ ಅಲ್ವೇ?
8: ಹಾಗೆ ನೀವೆಲ್ಲ ತುಂಬಾ ಪಟಾಕಿಯ ಸದ್ದು ಗದ್ದಲಗಳಿಂದ ಆಚರಿಸುವಂತಹ ಗಣೇಶ ಚತುರ್ಥಿ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ಆದ್ರೆ ಮಕ್ಕಳೇ, ಈ ಹಬ್ಬದ ಸಂದರ್ಭದಲ್ಲಿ ಯಾವುದೇ ವಾತಾವರಣವನ್ನ ಹಾನಿಗೊಳಿಸದೆ, ಯಾರಿಗೂ ಅಪಾಯವಾಗದಂತೆ ಹಾಗೂ ನಮಗೂ ಕೂಡ ಅಪಾಯ ಉಂಟಾಗದ ರೀತಿಯಲ್ಲಿ ಪಟಾಕಿಗಳನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಲು ನಾವು ತಿಳಿದುಕೊಂಡು ನಮ್ಮ ಸುತ್ತಮುತ್ತಲಿನವರಿಗೂ ತಿಳಿಸಿ ಹಬ್ಬವನ್ನ ಆಚರಿಸೋಣ. ಏನಂತೀರಾ? ನಮ್ಮ ಜಾಣ ಮಕ್ಕಳಿಗೆ ಇಷ್ಟು ಹೇಳಿದ್ರೆ ಎಲ್ಲನು ಗೊತ್ತಾಗತ್ತೆ. ಈಗ ನಮ್ಮ ಜಾಣ ಪುಟಾಣಿಗಳಿಗೆ ಕತೆ ಹೇಳೋ ಸಮಯ. ಇವತ್ತು ನಾನು ಪುಟಾಣಿಗಳಿಗೆ ಹೇಳ್ತಾ ಇರೋ ಕಥೆಯ ಹೆಸರು ಗುರುದಕ್ಷಿಣೆ. ಕಥೆಯನ್ನ ಪ್ರಾರಂಭಿಸುತ್ತಿದ್ದೇನೆ ಮಕ್ಕಳೇ, ಕೇಳಿ. ಜಾಮನಗರ ಸಂಸ್ಥಾನದ ರಾಜಮನೆತನಕ್ಕೆ ಸೇರಿದ ಜವಾನ ಸಿಂಹರು ಆ ಸಂಸ್ಥಾನಕ್ಕೆ ಸೇರಿದ ಕೆಲವು ಗ್ರಾಮಗಳ ಜಹಗೀರದಾರರಾಗಿದ್ದರು. ಅಂದಿನ ಕಾಲದ ಅರಸರು, ನವಾಬರು, ಜಹಗೀರದಾರರು ತಮ್ಮ ವಿಹಾರಕ್ಕಾಗಿ ಕುದುರೆ ಗಾಡಿಯನ್ನ ಬಳಸ್ತಾ ಇದ್ರು. ಅರಸರು ಬ್ರಿಟಿಷ್ ಅಧಿಕಾರಿಗಳು ಸಾರೋಟನ್ನು ಬಳಸಿದರೆ ಸಾಮಂತರು, ಜಹಗೀರದಾರರು ತಮ್ಮ ವಿಹಾರಕ್ಕಾಗಿ ಕುದುರೆ ಗಾಡಿಯನ್ನ ಬಳಸ್ತಾ ಇದ್ರು. ಈ ಜವಾನ ಸಿಂಹರ ಬಳಿಯೂ ಅಂತಹ ಒಂದು ಕುದುರೆ ಗಾಡಿ ಇತ್ತು. ಸ್ವತಃ ಅವರೇ ಅದನ್ನ ಚಲಾಯಿಸುತ್ತಾ ಇದ್ರು. ಕುದುರೆ ಗಾಡಿಯ ಚಕ್ರಗಳಿಗೆ ಈಗಿನಂತೆ ಆಗ ರಬ್ಬರ್ ಟೈರುಗಳು ಇರುತ್ತಿರಲಿಲ್ಲ, ಬದಲಾಗಿ ಕಬ್ಬಿಣದ ಹಳಿಯನ್ನ ಚಕ್ರಕ್ಕೆ ಜೋಡಿಸ್ತಾ ಇದ್ರು. ಒಂದು ದಿನ ಜವಾನ ಸಿಂಹರು ತಮ್ಮ ಕುದುರೆ ಗಾಡಿಯಲ್ಲಿ ಕುಳಿತು ಒಂದು ಹಳ್ಳಿಗೆ ಹೋದರು. ಆ ಹಳ್ಳಿ ಅವರ ಜಹಗೀರಿಗೆ ಒಳಪಡುತ್ತಾ ಇರಲಿಲ್ಲ. ಆದ್ರೆ ಅಲ್ಲಿಗೆ ಹೋದ ಕೂಡಲೇ ಅವರ ಕುದುರೆಯ ಗಾಡಿಯ ಹಳಿ ಕಳಚಿ ಹೋಯಿತು. ಅದನ್ನು ಬಿಗಿಯಲು ಅವರಿಗೆ ಒಬ್ಬ ಕಮ್ಮಾರನ ಅವಶ್ಯಕತೆ ಉಂಟಾಯಿತು. ಅವರು ಕಮ್ಮಾರನನ್ನು ಹುಡುಕಿಕೊಂಡು

ಹೊರಟರು. ಜಹಗೀರದಾರರಿಗೆ ಕಮ್ಮಾರನ ಮನೆಯೇನೋ ದೊರಕಿತು. ಆದರೆ ಕಮ್ಮಾರನು, ಇಂದು ಏಕಾದಶಿ, ನನಗೆ ಉಪವಾಸ, ಆದ್ದರಿಂದ ಇಂದು ನಾನು ಕೆಲಸವನ್ನು ಮಾಡುವುದಿಲ್ಲ. ತಾವು ಪರವೂರಿನವರಾಗಿದ್ದರಿಂದ ತಮ್ಮ ಕೆಲಸವನ್ನು ನಾನು ಮಾಡಿಕೊಡಬಹುದಾಗಿತ್ತು. ಆದರೆ ನನ್ನ ಕುಲುಮೆಯ ತಿದಿ ಒತ್ತುವ ಹುಡುಗನು ಇಂದು ರಜೆ ಹಾಕಿ ತನ್ನ ಊರಿಗೆ ಹೋಗಿದ್ದಾನೆ. ತಿದಿ ಒತ್ತಲು ಬೇರೆ ಯಾರೂ ಇಲ್ಲ. ತಾವು ಸಹಾಯ ಮಾಡುವಂತಿದ್ದರೆ ಖಂಡಿತವಾಗಿಯೂ ತಮ್ಮ ಕೆಲಸವನ್ನ ಮಾಡಿಕೊಡುತ್ತೇನೆ ಎಂದು ಹೇಳಿದ. ಬೇರೆ ದಾರಿ ಇರಲಿಲ್ಲವಾದ್ದರಿಂದ ಜವಾನ ಸಿಂಹರು ಕುಲುಮೆಯ ತಿದಿ ಒತ್ತುತ್ತಾ ಕುಳಿತುಕೊಂಡರು. ಕಮ್ಮಾರನು ಕುಲುಮೆಯಲ್ಲಿ ಹಳಿಯನ್ನು ಕಾಯಿಸಿ ಚಕ್ರಕ್ಕೆ ಜೋಡಿಸಿದನು. ಅಂದಿನ ಕಾಲದ ನವಾಬರು, ಜಹಗೀರದಾರರು ತುಂಬಾ ವಿಲಾಸಿ ಜೀವನ ಸಾಗಿಸ್ತಾ ಇದ್ರು. ಅವರಿಗೆ ಕೆಲಸ ಮಾಡುವುದೇ ಗೊತ್ತಿರಲಿಲ್ಲ. ಪರಿಶ್ರಮದ ಯಾವ ಕೆಲಸವನ್ನೂ ಅವರು ಮಾಡುತ್ತಾ ಇರಲಿಲ್ಲ. ಜವಾನ ಸಿಂಹರಾದರೂ ಅಷ್ಟೇ, ಎಂದೂ ಯಾವ ಪರಿಶ್ರಮದ ಕೆಲಸವನ್ನೂ ಮಾಡಿರಲಿಲ್ಲ. ಮೊದಲ ಬಾರಿಗೆ ಅವರು ಇಷ್ಟೊಂದು ಪರಿಶ್ರಮದ ಕೆಲಸವನ್ನು ಮಾಡಿದ್ದರು. ಇದರಿಂದ

ನವಾಬರು ಜಹಗೀರದಾರರು ತುಂಬಾ ವಿಲಾಸಿ ಜೀವನ ಸಾಗಿಸ್ತಾ ಇದ್ರು. ಅವರಿಗೆ ಕೆಲಸ ಮಾಡುವುದೇ ಗೊತ್ತಿರಲಿಲ್ಲ. ಪರಿಶ್ರಮದ ಯಾವ ಕೆಲಸವನ್ನೂ ಅವರು ಮಾಡುತ್ತಾ ಇರಲಿಲ್ಲ. ಜವಾನ ಸಿಂಹರಾದರೂ ಅಷ್ಟೇ, ಎಂದೂ ಯಾವ ಪರಿಶ್ರಮದ ಕೆಲಸವನ್ನೂ ಮಾಡಿರಲಿಲ್ಲ. ಮೊದಲ ಬಾರಿಗೆ ಅವರು ಇಷ್ಟೊಂದು ಪರಿಶ್ರಮದ ಕೆಲಸವನ್ನು ಮಾಡಿದ್ದರು. ಇದರಿಂದ ಅವರ ಇಡೀ ದೇಹ ಬೆವರಿನಿಂದ ತೊಯ್ದು ತೊಪ್ಪೆಯಾಯಿತು. ಕಮ್ಮಾರನ ಕೆಲಸದಿಂದ ಸಂತುಷ್ಟರಾದ ಜವಾನ ಸಿಂಹರು, ನಿನ್ನ ಈ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಎಂದು ಕೇಳಿದರು. 6 ಕೌರಿ ಕೊಡಿಯೊಡೆಯ ಎಂದು ಕಮ್ಮಾರ ಹೇಳಿದ. ಆಗ ಜಾಮನಗರ ಸಂಸ್ಥಾನದಲ್ಲಿ ಚಲಾವಣೆಯಲ್ಲಿದ್ದ ಬೆಳ್ಳಿಯ ನಾಣ್ಯಕ್ಕೆ ಕೌರಿ ಎಂದು ಕರೀತಾ ಇದ್ರು. ಅದರ ಬೆಲೆ ಬ್ರಿಟಿಷರ 1/2 ರೂಪಾಯಿಗೆ ಸಮನಾಗಿತ್ತು. ಕರವಸ್ತ್ರದಿಂದ ತಮ್ಮ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ತಮ್ಮ ಕೋಟಿನ ಜೇಬಿಗೆ ಕೈ ಹಾಕಿದ ಜವಾನ ಸಿಂಹರು 6 ಚಿನ್ನದ ನಾಣ್ಯಗಳನ್ನು ಹೊರತೆಗೆದು ಕಮ್ಮಾರನತ್ತ ಚಾಚಿದರು. ಚಿನ್ನದ ನಾಣ್ಯಗಳನ್ನು ಕಂಡ ಕಮ್ಮಾರನು ಆಶ್ಚರ್ಯಚಕಿತನಾದ. ನನ್ನ ಕೂಲಿ ಇಷ್ಟೊಂದು ಆಗುವುದಿಲ್ಲ ಒಡೆಯ, ತಾವು ತಪ್ಪಿನಿಂದ ಬೆಳ್ಳಿಯ ನಾಣ್ಯಕ್ಕೆ ಬದಲಾಗಿ ಚಿನ್ನದ ನಾಣ್ಯಗಳನ್ನ ನೀಡುತ್ತಿರುವಂತೆ ಅನಿಸ್ತಾ ಇದೆ. ನನಗೆ ಕೇವಲ 6 ಕೌರಿಗಳನ್ನ ಮಾತ್ರ ನೀಡಿ ಎಂದು ಕಮ್ಮಾರ ಹೇಳಿದ. ಆಗ ಜವಾನ ಸಿಂಹರು ಕಮ್ಮಾರನನ್ನು ಕುರಿತು, ನಾನು ತಪ್ಪಿನಿಂದಾಗಿ ಈ ನಾಣ್ಯಗಳನ್ನು ನೀಡುತ್ತಿಲ್ಲ, ಆ ರೀತಿ ನೀಡುತ್ತಿದ್ದೇನೆ. ನಿನ್ನ ಕೂಲಿ ಕೇವಲ 6 ಕೌರಿಗಳಾಗಿರಬಹುದು. ಉಳಿದ ಹಣ ನೀನು ನನಗೆ ಪರಿಶ್ರಮ ಪಡುವುದನ್ನು ಕಲಿಸಿದ್ದಕ್ಕಾಗಿ ಗುರುದಕ್ಷಿಣೆಯಾಗಿ ನೀಡುತ್ತಿದ್ದೇನೆ. ಇಂದಿನವರೆಗೆ ಪರಿಶ್ರಮದಿಂದ ದೊರೆಯುವ ಆನಂದದ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಇಂದು ನನಗೆ ಆ ಆನಂದ ದೊರಕಿದೆ. ಅದರ ಮೌಲ್ಯಕ್ಕೆ ನಾನು ನೀಡುತ್ತಿರುವ ಈ ಅಲ್ಪ ಸಂಭಾವನೆ ತೃಣಕ್ಕೆ ಸಮಾನ ಎಂದು ಹೇಳಿದ ಜವಾನ ಸಿಂಹರು ತಮ್ಮ ಕುದುರೆ ಗಾಡಿಯನ್ನು ಹತ್ತಿ ತಮ್ಮ ಊರಿನ ಕಡೆಗೆ ಹೊರಟರು. ಮಕ್ಕಳೇ, ಕಥೆಯ ನೀತಿ ಏನೆಂದ್ರೆ, ಕಷ್ಟಪಟ್ಟು ಅಂದ್ರೆ ಪರಿಶ್ರಮದಿಂದ ಪಡೆದ ಫಲ ಯಾವತ್ತೂ ಸಿಹಿಯಾಗಿರುತ್ತದೆ. ಹೇಗಿತ್ತು ಮಕ್ಕಳೇ ಕಥೆ?

ನಮ್ಮೆಲ್ಲ ಬೆಳೆಯುತ್ತಿರುವ ಮಕ್ಕಳಿಗಾಗಿ ಕೆಲವೊಂದಿಷ್ಟು ಹೆಲ್ತ್ ಟಿಪ್ಸ್ಗಳನ್ನು ಹೇಳ್ತೀನಿ ಕೇಳಿ. ಮಕ್ಕಳೇ, ಬಾಲ್ಯದಿಂದಲೇ ಆಹಾರ ಸೇವನೆಯ ಬಗ್ಗೆ ಅತಿ ಎಚ್ಚರಿಕೆಯನ್ನು ವಹಿಸಬೇಕು. ಹೀಗೆ ಮಾಡುವುದರಿಂದ ವಯಸ್ಸಿಗೆ ತಕ್ಕಂತೆ ಆರೋಗ್ಯ ಗಳಿಸಿ ಲವಲವಿಕೆಯಿಂದ ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಲು ಸಾಧ್ಯವಾಗ್ತದೆ. ಸಹಜವಾಗಿಯೇ ದೈಹಿಕ ಇಮ್ಯುನಿಟಿ ಎಷ್ಟೋ ಸುಧಾರಿಸ್ತದೆ. ದೇಹಕ್ಕೆ ಬೇಕಾದ ಶಕ್ತಿ ಒಗ್ಗೂಡಿ ಸೋಂಕು ರೋಗಗಳ ವಿರುದ್ಧ ಹೋರಾಡಲು ಸಾಮರ್ಥ್ಯ ಹೆಚ್ಚುತ್ತದೆ. ಬೆಳೆಯುತ್ತಿರುವ ಮಕ್ಕಳಿಗೆ ಸೂಕ್ತ ಪೋಷಣೆ ದೊರೆತಾಗ ಮಾತ್ರ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಅವರ ಮೈಗೂಡಲು ಸಾಧ್ಯ. ಹೀಗಾಗಿ ಆಹಾರದಲ್ಲಿ ಯಾವ ಯಾವ ಪೋಷಕಾಂಶಗಳಿರಬೇಕು, ಇದಕ್ಕಾಗಿ ಎಂಥ ಆಹಾರ ಒದಗಿಸಿಕೊಳ್ಳಬೇಕು ಎಂಬುದನ್ನು ಚಿಕ್ಕದಾಗಿ ಕೇಳೋಣ. ಪ್ರೋಟೀನ್ ಉತ್ತಮ ಬೆಳವಣಿಗೆ ಹಾಗೂ ಸದೃಢ ಶಕ್ತಿಗಾಗಿ ಮಕ್ಕಳಿಗೆ ಆಹಾರದಲ್ಲಿ ಪ್ರೋಟೀನ್ ಇರಲೇಬೇಕು. ಹಿರಿಯರಿಗಿಂತ ಹೆಚ್ಚಾಗಿ ಬೆಳೆಯುವ ಮಕ್ಕಳಿಗೆ ಇದು ಅತ್ಯಗತ್ಯ. ಮಕ್ಕಳ ಅಂಗಾಂಗಗಳ ನಿರ್ಮಾಣ ಬೆಳವಣಿಗೆಗೆ ಪೂರಕ. ಆಹಾರವನ್ನು ಎನರ್ಜಿಯಾಗಿ ಬದಲಾಯಿಸಲು, ಇನ್ಫೆಕ್ಷನ್ ವಿರುದ್ಧ ಹೋರಾಡಲು, ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಮೇಂಟೈನ್ ಮಾಡಲು ಸಹಾಯಕ. ಈ ತರಹ ಹೆಚ್ಚಿನ ಪ್ರೋಟೀನ್ ಅಂಶ ಗಳಿಸಲು ಬೇಳೆ, ಕಾಳು, ಮೊಳಕೆ ಕಟ್ಟಿದ ಕಾಳು, ಸೋಯಾ, ಮೊಟ್ಟೆ, ಚಿಕನ್, ಹಾಲಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಹಾಗೆ ಕ್ಯಾಲ್ಶಿಯಂ, ಮಕ್ಕಳ ದೈಹಿಕ ಬೆಳವಣಿಗೆಗೆ ಕ್ಯಾಲ್ಶಿಯಂ ಅತ್ಯಗತ್ಯ. ಏಕೆಂದರೆ ಅವರ ಮೂಳೆ, ಹಲ್ಲು, ಕೀಲುಗಳು ಈ ಕ್ಯಾಲ್ಶಿಯಂನಿಂದಲೇ ಸದೃಢಗೊಳ್ಳಬೇಕು. 35 ವರ್ಷಗಳ ವಯಸ್ಸಿನವರೆಗೂ ಪೀಕ್ ಬೋನ್ ಮಾಸ್ ರೂಪುಗೊಳ್ಳುತ್ತದೆ. ಹೀಗಾಗಿ ಮಜಬೂತಾದ ಮೂಳೆಗಾಗಿ ಸೂಕ್ತ ಪ್ರಮಾಣದ ಕ್ಯಾಲ್ಶಿಯಂ ಸೇವನೆ ಅತ್ಯಗತ್ಯ. ಆದ್ದರಿಂದ ಯಾವುದೇ ರೂಪದಲ್ಲಿ ಮಕ್ಕಳಿಗೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಪನ್ನೀರ್ ಹಾಗೂ ಹಾಲಿನ ಇನ್ನಿತರ ಉತ್ಪನ್ನಗಳು ಸಿಗಬೇಕು. ಇದರ ಜೊತೆಯಲ್ಲಿಯೇ ಬೆಳಗಿನ ಹೊತ್ತು ತುಸು ವಾಕಿಂಗ್ ಅಥವಾ ಜಾಗಿಂಗ್ ಮಾಡುವುದರಿಂದ ವಿಟಾಮಿನ್ ಡಿ ಸಹಜವಾಗಿ ಮೈಗೂಡಿಕೊಳ್ಳುತ್ತದೆ. ಫೈಬರ್, ಆಹಾರದಲ್ಲಿನ ನಾರಿನಂಶವೇ ಈ ಫೈಬರ್. ಇದರ ಸೇವನೆಯಿಂದ ನಮ್ಮ ಪಚನ ಶಕ್ತಿ ಸುಧಾರಿಸುತ್ತದೆ. ಆಹಾರಾಂಶಗಳನ್ನು ದೇಹ ಗ್ರಹಿಸಿಕೊಳ್ಳಲು ಫೈಬರ್ ಬೇಕೇ ಬೇಕು. ಇದಕ್ಕಾಗಿ ಬ್ರೋಕ್ಲಿ, ಸೇಬು, ಶುಂಠಿ, ಡ್ರೈ ಫ್ರೂಟ್ಸ್, ಅವಕಾಡೋ ಇತ್ಯಾದಿಗಳನ್ನು ದಿನನಿತ್ಯ ತಿನ್ನಬೇಕು. ಹಾಗೆ ಕಬ್ಬಿಣಾಂಶ, ಕಬ್ಬಿಣಾಂಶದಿಂದ ಮಕ್ಕಳ ಬೆಳವಣಿಗೆ ತೀವ್ರ ಚುರುಕಾಗಿರುತ್ತದೆ. ಏಕೆಂದರೆ ಐರನ್ನಿಂದ ಮಾತ್ರ ರೆಡ್ ಬ್ಲಡ್ ಸೆಲ್ಸ್ ಹೆಚ್ಚಾಗಲು ಸಾಧ್ಯ. ಪ್ರತಿಯೊಂದು ಕಣಕಣಕ್ಕೂ ಆಕ್ಸಿಜನ್ ತಲುಪಿಸಿ ಚುರುಕಾಗಿರುವಂತೆ ಮಾಡುತ್ತದೆ. ರಕ್ತಹೀನತೆಯಿಂದಾಗಿ ಹಲವಾರು ರೋಗಗಳು ಕಾಡ್ತವೆ. ನಿಶಕ್ತಿ, ಸುಸ್ತು, ಸಂಕಟ ಹೀಗೆ. ರಕ್ತದಲ್ಲಿ ಧಾರಾಳ ಐರನ್ ಅಂಶ ಇದ್ದಾಗ ರಕ್ತ ಸಂಚಲನೆ ಸರಾಗವಾಗಿ ಸಮೃದ್ಧವಾಗಿ ರಕ್ತ ಮೈಗೂಡುತ್ತದೆ. ಇದರಿಂದ ಮಕ್ಕಳ ಕಲಿಯುವಿಕೆಗೆ ಏಕಾಗ್ರತೆ ಚುರುಕಾಗಿರುತ್ತದೆ. ಐರನ್ ನಮಗೆ ಒದಗಿಸಿಕೊಳ್ಳಲಿಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ದಿನವೂ ಹಸಿ ತರಕಾರಿ, ಸೊಪ್ಪು, ಬೀಟ್ರೂಟ್, ಟೊಮೆಟೊ, ಇಡಿಯಾದ ಧಾನ್ಯಗಳು ಅಂದರೆ ಅಕ್ಕಿ, ಗೋಧಿ, ರಾಗಿ, ಜೋಳ ಹೀಗೆ ಬಗೆ ಬಗೆಯ ಬೀನ್ಸ್, ಡ್ರೈ ಫ್ರೂಟ್ಸ್, ಮೊಟ್ಟೆ, ಮೀನು ಇವುಗಳನ್ನು ಸೇವಿಸಬೇಕು. ಹಾಗೆ ವಿಟಾಮಿನ್ ಸಿ, ಇಮ್ಯುನಿಟಿ ಹೆಚ್ಚಿಸಿ ಸದಾ ಕಾಡುವ ಶೀತ, ನೆಗಡಿ, ಜ್ವರದಿಂದ ದೂರವಿಡುತ್ತದೆ. ರಕ್ತನಾಳಗಳ ಗೋಡೆಯನ್ನು ಸಶಕ್ತಗೊಳಿಸಿ ಗಾಯ ಆದಾಗ ತಕ್ಷಣ ರಿಪೇರಿ ಮಾಡಿ ಹಲ್ಲುಮೂಳೆಗಳಿಗೂ ಹೆಚ್ಚಿನ ದೃಢತೆ ಒದಗಿಸುತ್ತದೆ. ಹೈಸ್ಕೂಲ್ ಮಕ್ಕಳಿಗಂತೂ ದಿನದಿನವೂ ಇದರ ಹೆಚ್ಚಿನ ಅಂಶದ ಅಗತ್ಯವಿದೆ. ಇದರ ಪೂರೈಕೆಗಾಗಿ ಮಕ್ಕಳು ಧಾರಾಳ ಹುಳಿ ಅಂಶದ ಹಣ್ಣುಗಳು ಅಂದರೆ ಕಿತ್ತಳೆ,

ಮೂಸಂಬಿ, ನೆಲ್ಲಿಕಾಯಿ, ನಿಂಬೆ, ಹಾಗೆ ಮಾವು, ಟೊಮೆಟೊ, ಸ್ಟ್ರಾಬೆರಿ, ಮರಸೇಬು, ಬ್ರೋಕ್ಲಿ, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಇತ್ಯಾದಿಗಳನ್ನು ಸೇವಿಸಬೇಕು. ಫಾಲೆಟ್ ಮಕ್ಕಳ ದೇಹದ ಅಂಗಾಂಶಗಳನ್ನು ಸದೃಢಗೊಳಿಸಿ ಆರೋಗ್ಯ ಕಾಪಾಡುತ್ತದೆ. ಈ ಫಾಲೆಟ್ ವಿಟಮಿನ್ ಕೊರತೆಯಿಂದಾಗಿ ಮಕ್ಕಳಿಗೆ ಅನಿಮಿಯ ಕೂಡ ಆಗಬಹುದು. ಈ ಫಾಲೆಟ್ ಅಂಶ ಹೆಚ್ಚಿಸಲು ಎಲ್ಲ ಬಗೆಯ ಧಾನ್ಯ, ಬ್ರೋಕನ್ ವೀಟ್, ಬೇಳೆಕಾಳು, ಮೊಳಕೆ ಕಟ್ಟಿದ ಕಾಳು ಇವುಗಳನ್ನು ಸೇವಿಸಬೇಕು. ಹಾಗೆ ಕಾರ್ಬೋಹೈಡ್ರೇಟ್, ಇದು ಕೂಡ ಮಕ್ಕಳ ಅಂಗಾಂಗ ಸದೃಢಗೊಳ್ಳಲು ಸಹಕಾರಿ. ಬ್ರೆಡ್, ಆಲೂ, ಪಾಸ್ತಾ, ಅಕ್ಕಿ, ಗೋಧಿ, ರಾಗಿ, ಜೋಳ ಇತ್ಯಾದಿಗಳಲ್ಲಿ ಕಾರ್ಬೋಹೈಡ್ರೇಟ್ ನಮಗೆ ಸಿಗ್ತದೆ. ಇದರ ಜೊತೆಗೆ ಹಾಲು, ಬ್ರೋಕ್ಲಿ, ಬಾದಾಮಿ, ಹಾಲಿನ ಪ್ರಾಡಕ್ಟ್ಸ್, ಮೊಟ್ಟೆಯನ್ನು ಪ್ರತಿದಿನದ ಆಹಾರದಲ್ಲಿ ಮಕ್ಕಳೇ ನೀವು ಸೇವಿಸಬೇಕು. ಹಾಲಿನಿಂದ ವಿಟಮಿನ್ ಎ, ಬಿ ಟು, ಬಿ ಟ್ವೆಲ್ ಸಿಗತ್ತೆ. ನೆನೆ ಹಾಕಿದ ಬಾದಾಮಿಯಿಂದ ವಿಟಮಿನ್ ಇ ಮಕ್ಕಳ ಹೈಟ್ ಗ್ರೋತ್ಗೆ ಪೂರಕವಾಗುತ್ತದೆ. ಮಕ್ಕಳೇ, ಹೆಲ್ತ್ ಟಿಪ್ಸ್ಗಳನ್ನು ಕೇಳಿದ್ರಲ್ಲ, ನನ್ನ ಮುದ್ದು ಮಕ್ಕಳಿಗಾಗಿ ಕೆಲವು ಒಳ್ಳೆಯ ಮಾತುಗಳು. ಮಕ್ಕಳೇ, ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಒಳ್ಳೆಯ ಬದಲಾವಣೆ ನೀವೇ ಆಗಿರಬೇಕು. ನೀವು ಒಳ್ಳೆಯ ಆಲೋಚನೆ ಹೊಂದಿದ್ರೆ ಅವು ನಿಮ್ಮ ಮುಖದಿಂದ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತವೆ ಮತ್ತು ನೀವು ಯಾವಾಗಲೂ ಆತ್ಮಸ್ಥೈರ್ಯದಿಂದಿರಲು ಸಾಧ್ಯವಾಗುತ್ತದೆ. ನೀವು ಹಲವು ಬಾರಿ ಸೋಲಬಹುದು, ಆದರೆ ಜಯಕ್ಕೆ ಪ್ರಯತ್ನವನ್ನು ಮಾಡುತ್ತಲೇ ಇದ್ದರೆ ಮತ್ತೆಂದೂ ಸೋಲುವುದಿಲ್ಲ. ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿರಬಹುದು, ಆದರೆ ನೀವು ಮಾಡುವ ಸಣ್ಣ ಕೆಲಸಗಳನ್ನೇ ಉತ್ತಮ ರೀತಿಯಲ್ಲಿ ಮಾಡುವುದನ್ನು ಕಲಿಯಿರಿ. ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಮಗು ಮತ್ತು ಒಬ್ಬ ಶಿಕ್ಷಕ ಜಗತ್ತನ್ನೇ ಬದಲಾಯಿಸಬಹುದು. ತಿಳಿತಲ್ವೇ ಮಕ್ಕಳೇ?

ನಮ್ಮ ಮುದ್ದು ಪುಟಾಣಿಗಳಿಗೆ ಇನ್ನೊಂದು ಕಥೆಯನ್ನ ಹೇಳ್ತೀನಿ ಕೇಳಿ. ಕಥೆಯ ಹೆಸರು ನರಭಕ್ಷಕ ಹುಲಿ ಮತ್ತು ಸುಮೇಧ. ಮಲೆನಾಡಿನ ದಟ್ಟವಾದ ಕಾಡಿಗೆ ಹೊಂದಿಕೊಂಡಂತೆ ಚಿಂತಾಮಣಿ ಎಂಬ ಒಂದು ಚಿಕ್ಕ ಊರು ಇತ್ತು. ಅಲ್ಲಿ ಆಗಾಗ ಹುಲಿ, ಹಂದಿ, ಕಾಡುಕೋಣ ಮೊದಲಾದ ಕಾಡು ಪ್ರಾಣಿಗಳು ಬಂದು ಉಪಟಳ ಕೊಡ್ತಾ ಇದ್ವು. ಆದ್ದರಿಂದ ಹಳ್ಳಿಗರು ಸಂಜೆಯಾಯ್ತೆಂದ್ರೆ ಯಾರೂ ಹೊರಗೆ ಬೀಳ್ತಾ ಇರಲಿಲ್ಲ. ಮನೆಯ ಬಾಗಿಲುಗಳನ್ನ ಭದ್ರವಾಗಿ ಮುಚ್ಚಿ ಯಾವುದಾದರೂ ಪ್ರಾಣಿ ಬಂದ ಸುಳಿವು ಸಿಕ್ಕರೆ ಗುಮ್ಮಟೆ ಬಾರಿಸಿಯೋ, ಹಬ್ಬದ ಎಟಂ ಬಾಂಬು ಪಟಾಕ್ಷಿ ಸಿಡಿಸಿಯೋ, ಸೂಡಿ ತೋರಿಸಿಯೋ ಓಡಿಸ್ತಾ ಇದ್ರು. ಇತ್ತೀಚೆಗೆ ಒಂದು ನರಭಕ್ಷಕ ಹುಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಸುತ್ತಾಡತೊಡಗಿತ್ತು. ಒಬ್ಬ ಮಹಿಳೆ ಮತ್ತು ಒಂದು ಮಗುವನ್ನು ಹೊತ್ತೊಯ್ದು ತಿಂದಿತ್ತು. ಇದರಿಂದಾಗಿ ಎಲ್ಲರೂ ತುಂಬಾ ಗಾಬರಿಗೊಂಡಿದ್ರು ಮತ್ತು ಜಾಗರೂಕತೆ ವಹಿಸಿದ್ರು. ಅರಣ್ಯ ಇಲಾಖೆಗೂ ತಿಳಿಸಿದ್ದು ಅದನ್ನು ಹಿಡಿದು ಮೃಗಾಲಯದಲ್ಲಿ ತಂದು ಹಾಕಲು ಅವರು ಯೋಜನೆ ರೂಪಿಸಿದ್ರು. ಅಷ್ಟರಲ್ಲಿ ಆ ಊರಿನ ಸುಮೇಧ ಎಂಬ ಬುದ್ಧಿವಂತ ಹುಡುಗನಿಗೆ ಒಂದು ಹೊಸ ಆಲೋಚನೆ ಹೊಳೆಯಿತು. ಆತ ಊರಿನ ಕೊನೆಯಲ್ಲಿ ಪುಟ್ಟ ಮನೆಯೊಂದರಲ್ಲಿ ಅಜ್ಜಿಯೊಂದಿಗೆ ವಾಸವಾಗಿದ್ದ. ಮೇಧಾವಿಯಾದ ಆ ಹುಡುಗನಿಗೆ ನರಭಕ್ಷಕ ಹುಲಿಯನ್ನ ಹಿಡಿಯುವ ಒಂದು ಹೊಸ ಉಪಾಯ ಹೊಳೆಯಿತು. ಅವನಿಗೆ ಕಥೆಗಳನ್ನು ಓದುವುದು ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡುವುದೆಂದ್ರೆ ತುಂಬಾ ಇಷ್ಟ. ಹಿಂದಿನ ವರ್ಷ ಆತ ಕನೇರಿ ಮಠ ಮತ್ತು ಅಲ್ಲಿನ ಐತಿಹಾಸಿಕ ಮ್ಯೂಸಿಯಂ ನೋಡಲು ತನ್ನ ಅಜ್ಜಿ ಮತ್ತು ತನ್ನ ಆಪ್ತ ಗೆಳೆಯರಾದ ರಾಮು ಕಿಟ್ಟಿಯರೊಂದಿಗೆ ಹೋಗಿದ್ದ. ಅಲ್ಲಿಯ ಕನ್ನಡಿಯ ಮಾಯಾಭವನವನ್ನ ಹೊಕ್ಕು ದಂಗಾಗಿ ಹೋಗಿದ್ದ. ಅವರು ಒಂದೆರಡು ಬಾರಿ ಬಾಗಿಲೆಂದು ತಿಳಿದು ಕನ್ನಡಿಗೆ ಢಿಕ್ಕಿ ಹೊಡೆದಿದ್ದೂ ಇತ್ತು. ಆಗ ಅವನಿಗೆ ಮಹಾಭಾರತದ ಕಥೆ ನೆನಪಾಗಿತ್ತು. ಇಂದ್ರಪ್ರಸ್ಥದಲ್ಲಿ ಧರ್ಮರಾಯ ಹಮ್ಮಿಕೊಂಡಿದ್ದ ರಾಜಸೂಯ ಯಾಗದ ಸಂದರ್ಭದಲ್ಲಿ ಮಾಯಾ ನಿರ್ಮಿತ ಮಾಯಾ ಸಭೆಯಲ್ಲಿ ಕೌರವನಿಗೆ ಆದ ಗತಿ ನೆನಪಾಗಿತ್ತು. ಅಲ್ಲಿ ಸರೋವರದಂತೆ ಕಾಣುವಲ್ಲಿ ನೆಲವೇ ಆಗಿತ್ತು, ನೆಲವೆಂದು ಕಾಣುವಲ್ಲಿ ಸರೋವರವಿತ್ತು. ಗೊಂದಲಕ್ಕೊಳಗಾದ ಕೌರವ ಸರೋವರವೆಂದು ತಿಳಿದು ಪಂಚೆ ಎತ್ತಿಕೊಂಡು ಹೋದ. ನೆಲವೆಂದು ತಿಳಿದು ನಡೆದು ಹೋಗಿ ಸರೋವರದಲ್ಲಿ ಬಿದ್ದ. ಬಟ್ಟೆಯೆಲ್ಲಾ ಒದ್ದೆಯಾಯಿತು. ದ್ರೌಪದಿ ಸಖಿಯರೊಂದಿಗೆ ಬಂದವಳು ಗೊಳ್ಳೆಂದು ನಕ್ಕಳು. ಉಡಲು ಒಣ ಬಟ್ಟೆಯಾಗಿ ಸೀರೆ ತಂದು ಕೊಟ್ಟಳು. ಈ ಕಥೆಯನ್ನ ಗೆಳೆಯರೊಂದಿಗೆ ಹೇಳಿ ನಕ್ಕಿದ್ದ. ಈಗ ಆ ಕನ್ನಡಿ ಭವನ ಅವನಿಗೆ ನೆನಪಾಯಿತು. ಅವನ ಮನಸ್ಸಿನಲ್ಲಿ ಈಗ ಒಂದು ಹೊಸ ಯೋಚನೆ ಹೊಳೆದದ್ದೇ ತಡ. ಪೇಟೆಗೆ ಹೋಗಿ 8-10 ದೊಡ್ಡ ದೊಡ್ಡ ಭೂತ ಕನ್ನಡಿಗಳನ್ನ ತೆಗೆದುಕೊಂಡು ಬಂದ. ತನ್ನ ಮನೆಯ ಹೊರ ಜಗಲಿಯಲ್ಲಿ ಅದನ್ನು ಸುತ್ತಲೂ ವ್ಯವಸ್ಥಿತವಾಗಿ ಜೋಡಿಸಿದ. ಒಂದು ಮೂಲೆಯಲ್ಲಿ ಒಬ್ಬಳು ಯುವತಿಯ ನಿಂತಿರುವ ಕೊಂಬೆಯನ್ನ ಇರಿಸಿದ. ಜಗಲಿಯ ಒಳ ಬಾಗಿಲನ್ನು ಹಾಕಿ ಹೊರ ಬಾಗಿಲನ್ನು ಮಾತ್ರ ತೆರೆದಿಟ್ಟ. ಈ ವಿಷಯವನ್ನ ತನ್ನ ಆಪ್ತ ಗೆಳೆಯರಾದ ರಾಮು ಕಿಟ್ಟಿಯರಿಗೆ ಮಾತ್ರ ಹೇಳಿದ್ದ. ಅವರು ಅವನಿಗೆ ಸಹಾಯಕರಾಗಿ ಬಂದಿದ್ದರು. ಮೂವರು ಹೊರಗಿನ ಬಾಗಿಲು ತೆರೆದಿಟ್ಟು ಅಡಗಿಕೊಂಡು ಹಗಲು ರಾತ್ರಿ ಕಾಯುತ್ತ ಕುಳಿತರು. ತನ್ನ ಅಜ್ಜಿಗೆ ಹೊರಗೆ ಬರಬೇಡವೆಂದು ಹೇಳಿದ್ದ ಸುಮೇಧ. ಸರಿ, ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಕಾಯುತ್ತಿದ್ದ ಅವರ ನಿರೀಕ್ಷೆ ಹುಸಿಯಾಗಲಿಲ್ಲ, ಉಪಾಯವೂ ವಿಫಲವಾಗಲಿಲ್ಲ. ಮೂರನೇ ದಿನ ಸಂಜೆಯ ಹೊತ್ತಿಗೆ ನರಭಕ್ಷಕ ಹುಲಿ ಅವರು ತೆರೆದಿಟ್ಟ ಕೊಠಡಿಯೊಳಗೆ ಪ್ರವೇಶಿಸಿತು. ಒಳಗೆ ಬಂದ ಅದಕ್ಕೆ ದಿಗಿಲು ಹಾರಿತು. ಹತ್ತಾರು ಹುಡುಗಿಯರನ್ನು ಕಂಡಿತು. ಹಾಗೆಯೇ ತನ್ನಂತೆ ಇರುವ ಹತ್ತಾರು ಭೀಕರಾಕೃತಿಯ ಹುಲಿಗಳನ್ನೂ ಕಂಡಿತು. ಇದೇ ಸಮಯಕ್ಕೆ ಕಾದಿದ್ದ ಸುಮೇಧ ಮತ್ತು ಅವನ ಗೆಳೆಯರು ಜಗಲಿಯ ಬಾಗಿಲು ಹಾಕಿಯೇ ಬಿಟ್ಟರು. ನರಭಕ್ಷಕ ಹುಲಿ ಒಮ್ಮೆಲೆ

0: ಮನೆಯೆಲ್ಲ ಗಡಚಿಕ್ಕುವಂತೆ ಖರ್ಜಿಸಿತು. ಮೊದಲು ಹುಡುಗಿಯ ಮೇಲೆ ಹಾರಿತು, ಇನ್ನೆಷ್ಟೋ ಹುಲಿಗಳು ತರುಣಿಯ ಮೇಲೆ ಮುಗಿ ಬಿದ್ದಂತೆ ಕಂಡಿತು. ತನ್ನ ಆಹಾರವನ್ನು ಕಸಿಯುತ್ತಾರೆಂದು ಅದು ಕೋಪಗೊಂಡಿತು. ತನ್ನಂತೆ ಇತರ ಹುಲಿಗಳೂ ಘರ್ಜಿಸಿ ತನ್ನ ಮೇಲೆ ಎರಗುತ್ತಿರುವಂತೆ ಕಂಡಿತು. ಆಗ ಅದಕ್ಕೆ ಘೋರತರ ಆವೇಶ ಬಂದುಬಿಟ್ಟಿತು. ಸಿಟ್ಟು ತಲೆಗೇರಿದಾಗ ಯಾರಿಗೂ ವಾಸ್ತವ ಮರೆತು ಹೋಗುತ್ತದೆ. ನರಭಕ್ಷಕ ಹುಲಿ ಸುತ್ತ ಇರುವ ಹುಲಿಗಳ ಮೇಲೆ ಹಾರಿಯೇ ಹಾರಿತು. ಅವು ಹುಲಿಗಳಾಗಿರದೆ ಕನ್ನಡಿಯಾಗಿತ್ತಷ್ಟೇ. ಒಂದೊಂದೇ ಕನ್ನಡಿ ಚೂರಾಗಿ ಬೀಳತೊಡಗಿತು. ಆ ಚೂರಿನಲ್ಲಿಯೂ ಹುಲಿಗಳು. ಹುಲಿ ಹಾರಿ ಹಾರಿ ಎಗರಿ ಎಗರಿ ಬಿದ್ದು ಸೋತು ಸುಣ್ಣವಾಯಿತು. ಜೊತೆಗೆ ಗಾಜಿನ ಚೂರುಗಳು ಮೈತುಂಬ ನೆಟ್ಟು ಗಾಯವಾಗಿ ರಕ್ತವು ಸುರಿಯತೊಡಗಿತು. ಈಗ ಓಡಿ ಹೋಗೋಣವೆಂದರೆ ಬಾಗಿಲು ಹಾಕಿದ್ದರಿಂದ ಎಲ್ಲಿಯೂ ದಾರಿಯಿಲ್ಲ. ಶಕ್ತಿಯು ಕುಂದತೊಡಗಿತ್ತು. ಈಗ ಒಮ್ಮೆಲೆ ಜೋರಾಗಿ ಕೂಗಿ ಒದರಿ ನರಭಕ್ಷಕ ಹುಲಿ ನೆಲಕ್ಕೆ ಬಿತ್ತು. ಅಷ್ಟರಲ್ಲಿ ರಾತ್ರಿಯಾಗಿತ್ತು. ಸುಮೇಧ ತಕ್ಷಣ ಅರಣ್ಯ ಇಲಾಖೆಗೆ ಫೋನ್ ಆಯಿಸಿ ತಿಳಿಸಿದ. ಅವರು ಎಲ್ಲಾ ವ್ಯವಸ್ಥೆಯೊಂದಿಗೆ ಧಾವಿಸಿ ಬಂದರು. ಪ್ರಾಣಿತಜ್ಞ ವೈದ್ಯರು ಅವರ ಜೊತೆಗಿದ್ದರು. ನರಭಕ್ಷಕ ಹುಲಿ ಅಕಸ್ಮಾತ್ ಮೇಲೆದ್ದು ಬಿಟ್ಟರೆ ಎಂದು ಅರಿವಳಿಕೆ ಇಂಜೆಕ್ಷನ್ ಕೊಟ್ಟು ಅದನ್ನ ಮಂಪರಿಗೆ ಒಳಗಾಗುವಂತೆ ಮಾಡಿದರು. ಆಮೇಲೆ ನರಭಕ್ಷಕ ಹುಲಿಯನ್ನ ಮೃಗಾಲಯಕ್ಕೆ ತೆಗೆದುಕೊಂಡು ಹೋದರು. ಅರಣ್ಯಕ್ಕೆ ಬಿಟ್ಟರೆ ಮತ್ತೆ ಅಪಾಯ ಮಾಡುವುದು ಖಚಿತವಾದುದರಿಂದ ಅವರು ಸೂಕ್ತವಾದ ನಿರ್ಣಯ ಕೈಗೊಂಡಿದ್ದರು. ಈಗ ಮಕ್ಕಳಿಗೂ ಗ್ರಾಮಸ್ಥರಿಗೂ ಬಹಳ ಖುಷಿಯಾಯಿತು. ಪರಿಸರ ರಕ್ಷಣೆ, ಖಗ ಮೃಗ ರಕ್ಷಣೆ, ಗೆಳೆಯರೇ ನಮ್ಮಯ ಹೊಣೆಯು. ಕೊಲ್ಲದೆ ಅವುಗಳ ಉಪಾಯದಿಂದ ರಕ್ಷಣೆ ಮಾಡಲು ಮುಂದಾಗಿ, ಅಪಾಯದಿಂದ ಪಾರಾಗಿ ಎಂದು ಸುಮೇಧನು ಎಲ್ಲರಿಗೂ ಚಂದವಾಗಿ ಹೇಳಿಕೊಟ್ಟನು. ಸೇರಿದವರೆಲ್ಲ ಅದನ್ನು ರಾಗವಾಗಿ ಹಾಡುತ್ತಾ ಹರ್ಷೋತ್ಸವವನ್ನ ಆಚರಿಸಿದ್ರು.
1: ಕತೆ ಕೇಳಿದ್ರಲ್ಲ ಮಕ್ಕಳೇ, ಹೇಗಿತ್ತು? ಕಥಾ ಕಥನ ಕೇಳಿದಿರಿ. ಇದುವರೆಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ ಕೇಳಿದಿರಿ. ಪ್ರಸ್ತುತಿ ಸುವರ್ಣ ಶಿವಾನಂದ್ ನಾಯ್ಕ್.

ಆಕಾಶವಾಣಿ ಕಾರವಾರ. ಚಿತ್ರಗೀತೆಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬರ್ಫಿ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಜೊತೆಗಾರ ಚಿತ್ರದಗೀತೆ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ ಹಾಗೂ ಶ್ರೇಯಾ ಘೋಷಾಲ್. ಜಯನ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸುಜಿತ್ ಶೆಟ್ಟಿ.

ಕೆಲುಗರೆ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನುಮೂರ್ತಿಯವರ ಸಂಗೀತ.

ಶ್ರೀಕಾಂತ್ ಮಿಶ್ರಾ ಹಾಗೂ ಅರ್ಚನಾ ರವಿ ಅವರ ಧ್ವನಿಯಲ್ಲಿ ಕಳೆದೋಗ್ಬಿಟ್ಟೆ ಚಿತ್ರದ ಗೀತೆ. ಉದಯ್ ಪ್ರೇಮ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶ್ರೀಹರ್ಷ.

ಲೂಸಿಯಾ ಚಿತ್ರದ ಗೀತೆ ಹಾಡಿದ್ದಾರೆ ಅನನ್ಯ ಭಟ್ ಹಾಗೂ ಉದಿತ್ ಹರಿದಾಸ್. ರಘು ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ.

ಆತ್ಮೀಯರೇ, ಇಂದು ರಾತ್ರಿ 8:30 ಮತ್ತೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 9:15 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ.

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 p.m. ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 p.m.
2: ಸಂಗಮ ಸಂಗಮ.
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಒಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ

ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408024947740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ತಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಇನ್ನು ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಮುಂಜಾನೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಬಿಎಸ್ ಭಗವಾನ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆಯಲ್ಲಿ ಭಕ್ತಿಗೀತೆಗಳು, 7:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ, 7:45 ಚಿತ್ರಗೀತೆಗಳು, 8:30 ಮಂಜುಳಕಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್.

ನಾಳೆ ಬೆಳಿಗ್ಗೆ 9:05. ಕಳೆದ ಭಾನುವಾರ ಪ್ರಸಾರಗೊಳ್ಳಬೇಕಿದ್ದ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜಿ ರಾಘವೇಂದ್ರ ಪ್ರಸತ್ ಅವರ ವಯೋಲಿನ್ ವಾದನದ ಪ್ರಸಾರ. 10:05 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ. ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ, ಈ ಕುರಿತು ರಿಜಿಸ್ಟರ್ಡ್ ಡಯಟಿಷಿಯನ್ ಡಾ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್ ಕುರಿತು ಮಾಹಿತಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು.

ನಾಳೆ ಮಧ್ಯಾಹ್ನ 2:40 ಹಿಂದಿ ಪಾಠ, 3:00 ಮುಂಬಯಿ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. ನಾಳೆ ಸಂಜೆ 5:00 ಯುವವಾಣಿ ಕಾರ್ಯಕ್ರಮದಲ್ಲಿ ವೈಭವ್ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ, ನಂತರ ವಿನಾಯಕ್ ವಿ ಮೈತ್ರಿ ಅವರಿಂದ ಸ್ವರಚಿತ ಕವನ ವಾಚನ, ತದನಂತರ ಭಾವಗೀತೆಗಳು. 5:30 ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ನಾಳಿನ ವಿಷಯ, ನೆನಪಿನಲ್ಲಿ ಉಳಿದ ಕನಸು. 6:30 ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ. ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಆಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. 7:20 ಜನಪದ ಸಂಗೀತದಲ್ಲಿ ಗೌರಿಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ಗಜಲ್ಗಳು. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮಾಂಡೋಲಿನ್ ವಾದನ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1 ಕೋಟಿ 24 ಲಕ್ಷ ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 6:30 ಜಿಲ್ಲಾ ವಾರ್ತಾಪತ್ರ. ಬೆಂಗಳೂರು ಕೇಂದ್ರದಿಂದ 6:40 ಪ್ರದೇಶ ಸಮಾಚಾರ.

0: ಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಸಪ್ತರ್ಷಿ ಫೌಂಡೇಶನ್ ಆಯೋಜಿಸಿದ್ದ ಸಮಾರಂಭದಲ್ಲಿ 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಅವರು ಮಾತನಾಡಿದರು. ಶಿವಶರಣ ನುಲಿಯ ಚಂದಯ್ಯನವರ ವಚನಗಳು ಕಾಯಕದ ಮಹತ್ವ, ಪರಿಶ್ರಮ, ಒಗ್ಗಟ್ಟು, ವಿದ್ಯೆ ಮತ್ತು ಸ್ವಾಭಿಮಾನದ ಬದುಕಿನ ಕುರಿತು ಸಮಾಜಕ್ಕೆ ಸಂದೇಶ ನೀಡುತ್ತವೆ ಎಂದು ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಶಿವಶರಣ ಶ್ರೀ ನುಲಿಯ ಚಂದಯ್ಯ ಜಯಂತ್ಯುತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ವರ್ಚುವಲ್ ಕಾರ್ಯಕ್ರಮ ಆಯೋಜಿಸಿತ್ತು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆ ಅಡಿ ಜಿಲ್ಲೆಯಾದ್ಯಂತ ಫಲಾನುಭವಿಗಳ ನೋಂದಣಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಅಡಿ ಕಳೆದ ಜುಲೈ ಅಂತ್ಯದವರೆಗೆ 141,359 ಫಲಾನುಭವಿಗಳು ತಮ್ಮ ಮಾಸಿಕ ವೃದ್ಧಾಪ್ಯ ಪಿಂಚಣಿ ವಂತಿಕೆಯನ್ನು ಕಟ್ಟುತ್ತಿದ್ದಾರೆ ಎಂದು ಅನಿಲ್ ಕುಮಾರ್ ಮಾಹಿತಿ ನೀಡಿದರು. ಗ್ರಾಮೀಣ ಜನರ ಆರ್ಥಿಕ ಭದ್ರತೆಗೆ ಆಸರೆಯಾಗಿರುವ ಗ್ರಾಮೀಣ ಅಂಚೆ ಜೀವ ವಿಮೆ ಆರ್ಪಿಎಲ್ಐ ಯೋಜನೆಯ ವ್ಯಾಪ್ತಿಯನ್ನು ಭಾರತೀಯ ಅಂಚೆ ಇಲಾಖೆ ವಿಸ್ತರಿಸಿದೆ. ದೇಶದಲ್ಲಿರುವ ಯಾವುದೇ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಹೊಂದಿರುವವರು ಅಥವಾ ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕ್ನಲ್ಲಿ ಚಾಲ್ತಿಯಿರುವ ಉಳಿತಾಯ ಖಾತೆ ಹೊಂದಿದವರು ಆರ್ಪಿಎಲ್ಐ ವಿಮಾ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ರಾಯಚೂರು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕ ಶಿವಾನಂದ್ ಹಿರಾಪೂರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಪ್ರಕಲ್ಪದಡಿ ಒಟ್ಟು 12,84,00,000 ರೂಪಾಯಿ ಅನುದಾನ ಜಿಲ್ಲೆಗೆ ಬಿಡುಗಡೆಯಾಗಿದ್ದು 12,74,78,000 ರೂಪಾಯಿ ಈವರೆಗೆ ವೆಚ್ಚ ಮಾಡಲಾಗಿದೆ ಎಂದು ಕೃಷಿ ಇಲಾಖೆ ಮಾಹಿತಿ ನೀಡಿದೆ. ಅಮೃತ ರೈತ ಉತ್ಪಾದಕರ ಸಂಸ್ಥೆ ಯೋಜನೆ ಅಡಿ ತೋಟಗಾರಿಕೆ ಇಲಾಖೆ ಜಿಲ್ಲೆಯಾದ್ಯಂತ 3 ರೈತ ಉತ್ಪಾದಕರ ಸಂಸ್ಥೆಗಳನ್ನು ಸಂಘಟಿಸಿದೆ. ರಾಯಚೂರು ತಾಲೂಕಿನಲ್ಲಿ 1, ಲಿಂಗಸುಗೂರು ತಾಲೂಕಿನಲ್ಲಿ 2 ರೈತ ಉತ್ಪಾದಕರ ಸಂಸ್ಥೆಗಳು ಕಾರ್ಯಾರಂಭಿಸಿವೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಆಶೀರ್ವಾದ್ ಚೌಧರಿ ಎಂಬ 41 ವರ್ಷದ ವ್ಯಕ್ತಿ ದಿನಾಂಕ 15/8/2026 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಈತ ಗುಂಡುಮುಖ, ಗೋಧಿ ಮೈ ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು 5.4 ಅಡಿ ಎತ್ತರವಿದ್ದಾರೆ. ಚಿಕ್ಕದಾದ ಕರ್ಲಿ ತಲೆಕೂದಲು ಹೊಂದಿದ್ದು ಹಿಂದಿ, ತೆಲುಗು, ಒಡಿಯಾ, ಇಂಗ್ಲಿಷ್ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ಗ್ರೇ ಕಲರ್ ಸ್ವೆಟರ್ ಧರಿಸಿದ್ದರು. ಈ ಮೇಲ್ಕಂಡ ಚಹರೆಯುಳ್ಳ ವ್ಯಕ್ತಿಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ. ಇನ್ನು ದೀಪಿಕಾ ಕೆಟಿ ಎಂಬ 20 ವರ್ಷದ ಯುವತಿ ದಿನಾಂಕ 7/7/2026 ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಗುಂಡುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು ಕಪ್ಪು ಕೂದಲು ಹೊಂದಿದ್ದಾರೆ. ಸುಮಾರು 4.9 ಅಡಿ ಎತ್ತರವಿದ್ದು ಕನ್ನಡ, ಲಂಬಾಣಿ ಭಾಷೆ ಮತ್ತು ಹಿಂದಿ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಕಪ್ಪು ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಈಕೆಯ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ಕೋರಿದೆ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ ಬಿ ಐ
3: ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: UPI has made payments easier in villages and small towns. Nearly 60% of UPI payments are below 500 rupees. And one in every two digital payments globally is now made in India.
1: Street vendor se lekar aapki gaadi ke showroom tak aapki sari payment sirf ek QR code scan karke ho jati hai.
0: 10 years of UPI. Digital, self-reliant, worry-free.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, "Madam, we have received the payment from Lakshmi Fruit Store." With a Jan Dhan bank account, I have insurance, pension, DBT, all banking services right at my fingertips.
4: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana, more savings, more opportunities.
5: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಕೆಪಿಎಸ್ಸಿ ಹಗರಣ ಕುರಿತಂತೆ ನಡೆಯುತ್ತಿರುವ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಪಿಎಸ್ಸಿ ಮೂಲಕ ಬಿಜೆಪಿ ವಿರುದ್ದ ಹೋರಾಟ ನಡೆಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಭೂಮಿ ಗ್ಯಾರಂಟಿ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ರಾಜ್ಯದ ಎಲ್ಲ ಭೂ ಮಾಲೀಕರಿಗೂ ಅನ್ವಯವಾಗಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ನಿರ್ದೇಶನದ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗದ ವತಿಯಿಂದ ಇಂದು ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ

0: ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಒಟ್ಟು 16 ಘಟಕಗಳಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಬಳಸಲಾದ ಎಣ್ಣೆ, ಮೊಸರು ಸೇರಿದಂತೆ ಹಲವು ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟ ಹಾಗೂ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪರಿಶೀಲಿಸುವ ಸಲುವಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿದೆ. ಗುರುತಿಲ್ಲದ ಬ್ರ್ಯಾಂಡಿಂಗ್ ಕಂಡುಬಂದ ಹಿನ್ನೆಲೆಯಲ್ಲಿ ಹಲವು ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ ಇಲಾಖೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣೆ ವ್ಯವಸ್ಥೆಗಳನ್ನು ಅಳವಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ತ್ವರಿತಗೊಳಿಸಲಿದೆ ಎಂದು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಸೌರೀಕರಣ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ಬೆಂಗಳೂರಿನಲ್ಲಿಂದು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸೌರ ಫಲಕ ಅಳವಡಿಸಲು ಅನುಕೂಲಕರವಾದ ಮೇಲ್ಛಾವಣೆ ಸ್ಥಳಾವಕಾಶ ಹೊಂದಿರುವ ಜಿಲ್ಲಾಧಿಕಾರಿಗಳ ಕಚೇರಿಗಳು ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳನ್ನು ನವೀಕರಿಸಬಹುದಾದ ಇಂಧನ ಬಳಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದ್ದಾರೆ. ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮೊದಲು ಕಟ್ಟಡದ ಸ್ವಂತ ಬಳಕೆಗೆ ವಿನಿಯೋಗಿಸಲಾಗುವುದು, ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ರವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಉಪಕ್ರಮವು ಇಂಧನ ಭದ್ರತೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರಲ್ಲಿ ಸ್ವಯಂ ಶಿಸ್ತು ಮೂಡದೆ ಹೋದರೆ ಬೆಂಗಳೂರು ನಗರದ ಪ್ರಮುಖ ಸಮಸ್ಯೆಯಾದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅಸಾಧ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ವಿಕಾಸಸೌಧದಲ್ಲಿಂದು ಮಾಜಿ ಮಹಾಪೌರರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಗ್ರ ಸ್ಥಾನವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾಜಿ ಮಹಾಪೌರರು ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡಿದ್ದು, ಎಲ್ಲಾ ಕಡೆ ರುದ್ರಭೂಮಿಗಳ ಅಭಿವೃದ್ಧಿಯಾಗಬೇಕು, ರಸ್ತೆ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚಬೇಕು, ಕಸದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಮರಗಳ ರೆಂಬೆಕೊಂಬೆಗಳ ತೆರವು ಕಾರ್ಯಾಚರಣೆ ಸರಿಯಾಗಿ ಮಾಡಬೇಕು, ಉದ್ಯಾನಗಳಲ್ಲಿ ಆಟಿಕೆಗಳನ್ನು ಬದಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ದುರ್ಬಳಕೆಯಾದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ಜಮೆ ಮಾಡುವಂತೆ ಆಗ್ರಹಿಸಿ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸುಮಾರು 175 ಕಿಲೋಮೀಟರ್ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಿಂದ ಬಳ್ಳಾರಿವರೆಗೆ 10 ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕರಣದಲ್ಲಿ ಬೆಂಗಳೂರಿನ ನ್ಯಾಯಾಲಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಹಾಗೂ ಬಿಜೆಪಿ ಮುಖಂಡ ಬಸವರಾಜ್ ಕನ್ನಾಳೆ ಅವರನ್ನು 10 ದಿನಗಳ ಕಾಲ ಸಿಎಡಿ ಕಸ್ಟಡಿಗೆ ಒಪ್ಪಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆಗಳ ತಿದ್ದುಪಡಿ ಸೇರಿದಂತೆ ಇತರೆ ಅಕ್ರಮಗಳ ಕುರಿತು ಹೆಚ್ಚಿನ ವಿಚಾರಣೆ ಮತ್ತು ತನಿಖೆಗೆ ಅನುಕೂಲಕರವಾಗುವಂತೆ ನ್ಯಾಯಾಲಯ ಸೆಪ್ಟೆಂಬರ್ 9ರವರೆಗೆ ಸಿಐಡಿ ಕಸ್ಟಡಿಗೆ ವಹಿಸಿದೆ. ನೇಮಕಾತಿ ಪ್ರಕ್ರಿಯೆ ಭಾಗವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಲ್ಲಿ ತರಬೇತಿ ನೀಡಲಾಗಿದೆ ಎಂಬ ಕುರಿತಂತೆಯೂ ಸಿಐಡಿ ತನಿಖೆ ನಡೆಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ 2 ತಿಂಗಳೊಳಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಸಭೆ ನಡೆಸಿದ ಅವರು, ಮಂಜೂರಾದ ಅನುದಾನಕ್ಕಿಂತ ಹೆಚ್ಚುವರಿಯಾಗಿ ಹಣ ಖರ್ಚಾಗಿರುವ ಬಗ್ಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಗಮನ ಸೆಳೆದಾಗ ಹೆಚ್ಚುವರಿ ಮೊತ್ತವನ್ನು ಲೋಕೋಪಯೋಗಿ ಮತ್ತು ಕಂದಾಯ ಇಲಾಖೆಯಿಂದ ಪ್ರತ್ಯೇಕವಾಗಿ ಶೇಕಡ 50% ಭರಿಸುವಂತೆ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಹಾಸನಾಂಬ ಉತ್ಸವವನ್ನು ಈ ಬಾರಿ ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ

0: ಹಾಸನ ನಗರದ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಕಾಮಗಾರಿ ಕುರಿತಂತೆಯೂ ಸಚಿವರು ಪ್ರಗತಿ ಪರಿಶೀಲನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಗಳು ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲಾ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸೌಲಭ್ಯಗಳನ್ನು ಕಲ್ಪಿಸಲು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಬೇಕು ಎಂದು ಹೇಳಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂಜಿನಿಯರ್ ಹುದ್ದೆಗಳು ಖಾಲಿ ಇದ್ದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಹೆಚ್ಚುವರಿ ಹೊಣೆ ನೀಡಿ ನಿಯೋಜನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವ ಪುಟ್ಟರಂಗಶೆಟ್ಟಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರ ಮಾಡಲು ಚಿತಾಗಾರಗಳನ್ನು ಸ್ಥಾಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪೊನ್ನಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಅಮೃತ್ 2 ಯೋಜನೆಯಡಿ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಶೀಘ್ರವೇ ಮನೆ ಮನೆಗೆ ನಲ್ಲಿ ಸಂಪರ್ಕ ಮಾಡಿಸುವಂತೆ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಜನವರಿಯಿಂದ ಈವರೆಗೆ 14 H1N1 ವೈರಲ್ ಜ್ವರ ದೃಢಪಟ್ಟಿದ್ದು, ಯಾವುದೇ ಭಯ ಹಾಗೂ ಆತಂಕ ಬೇಡ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಪರಶುರಾಮ್ ತಿಳಿಸಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ವೈರಲ್ ಸೋಂಕು ಸಾಮಾನ್ಯ ನೆಗಡಿ, ಕೆಮ್ಮು ಮತ್ತು ಜ್ವರದಂತೆ ಇರಲಿದ್ದು, ಬಹುತೇಕ 2-3 ದಿನಗಳಲ್ಲಿ ತಾನಾಗಿಯೇ ಗುಣಮುಖವಾಗುತ್ತದೆ. ಆದಾಗ್ಯೂ ಸಣ್ಣ ಮಕ್ಕಳು, ವಯೋವೃದ್ಧರು ಹಾಗೂ ಬಿಪಿ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಎಚ್ಐವಿ ಮತ್ತು ಟಿಬಿಯಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ನಿರ್ಲಕ್ಷ್ಯ ತೋರದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ದಾರೆ. H1N1 ಸೋಂಕು ದೃಢಪಟ್ಟಲ್ಲಿ COVID-19 ಮಾದರಿಯಲ್ಲೇ ರೋಗಿಗಳನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿನಿಂದ ನಾಳೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿಗಾಗಿ ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಔಪಚಾರಿಕವಾಗಿ ಜಲಾಶಯಗಳ ಸ್ಲೂಸ್ ಗೇಟ್ ತೆರೆಯುವ ಮೂಲಕ ನೀರು ಬಿಡುಗಡೆ ಮಾಡಲಿದ್ದಾರೆ. ಮೆಟ್ಟೂರು ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು, ನೀರು ಬಿಡುಗಡೆಯಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭತ್ತದ ಕೃಷಿಗೆ ತಯಾರಿ ನಡೆಸುತ್ತಿರುವ ತಮಿಳುನಾಡಿನ ರೈತರಲ್ಲಿ ಸಮಾಧಾನ ತಂದಿದೆ. ಕರ್ನಾಟಕದ ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯಗಳಲ್ಲಿ ನೀರಿನ ಏರಿಕೆ ಕಂಡುಬಂದಿದ್ದು, ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇತ್ತ ಮಂಡ್ಯದಲ್ಲಿ ನೀರು ಬಿಡುಗಡೆ ಖಂಡಿಸಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಂಶೋಧನೆಗಳು ಪುಸ್ತಕದ ಹಾಳೆಗೆ ಸೀಮಿತವಾಗದೆ ಸಮಾಜದ ಅಗತ್ಯತೆಗಳನ್ನು ಗುರುತಿಸಿ ಕೊಡುಗೆ ನೀಡಬೇಕು ಎಂದು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಅಳಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಒಂದು ಮಗುವಿಗೆ ಎಕ್ಸ್ಪ್ರೆಸ್ ರೈಲೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ 3 ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: 3 ಕಾಲೇಜಿನಲ್ಲಿ

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ನ ಟೆನ್ಷನ್.
2: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಹಣ್ಣಿನಲ್ಲಿ ಪರಾಗಸ್ಪರ್ಶಿ ಕೀಟಗಳ ಪಾತ್ರ, ಈ ಕುರಿತು ಡಾಕ್ಟರ್ ಕೆ ವನಿತಾ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ವನಿತಾ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಎಲ್ಲ ಬೆಳೆಗಳಲ್ಲಿಯೂ ಕೂಡ ಪರಾಗಸ್ಪರ್ಶವನ್ನ ನಡೆಸುವಂತಹ ಕೀಟಗಳು ಮಹತ್ವವನ್ನು ಪಡ್ಕೊಂಡಿದ್ದೀವಿ ಅಂತ ಕೇಳಿದೀವಿ. ಅದರಲ್ಲಿಯೂ ಕೂಡ ಗೇರು ಕೃಷಿಯಲ್ಲಿ ಪರಾಗಸ್ಪರ್ಶವನ್ನ ಕೀಟಗಳ ಮೂಲಕ ಮಾಡ್ತಾರೆ ಅಂತ ಹೇಳಿ, ಕೀಟಗಳ ಮೂಲಕ ಪರಾಗಸ್ಪರ್ಶ ಆಗುವಂತಹ ಒಂದು ಮಹತ್ವ ಏನು, ಹಾಗೂ ಇದರ ಒಂದು ಸಾಧಕ ಬಾಧಕಗಳು, ಹಾಗೂ ರೈತರಿಗೆ ಯಾವ ರೀತಿ ಇದರಿಂದ ಅನುಕೂಲ ಆಗ್ತದೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಗೇರು ಕೃಷಿಯಲ್ಲಿ ಪರಾಗಸ್ಪರ್ಶ ಕೀಟಗಳ ಒಂದು ಪ್ರಾಮುಖ್ಯತೆ ಏನು ಅಂತ.
2: ಓಕೆ, ಈಗ ಗೇರುವಲ್ಲಿ ಪಾಲಿನೇಷನ್ ಸಾಮಾನ್ಯವಾಗಿ ಹೇಗಾಗುತ್ತೆ ಅಂತ ನೋಡಬೇಕು. ಈಗ ಗೇರುವಲ್ಲಿ ಒಂದೇ ಹೂವಿನ ಗೊಂಚಲಲ್ಲಿ ಎರಡು ಟೈಪ್ ಹೂವುಗಳಿರ್ತವೆ, ಗಂಡು ಮತ್ತು ದ್ವಿಲಿಂಗ ಹೂವುಗಳು ಅಂತ ಹೇಳ್ತಾರೆ, ಇದರ ಬೈಸೆಕ್ಷುವಲ್ ಫ್ಲಾಸ್. ಇವುಗಳಲ್ಲಿ ಗಂಡು ಹೂಗಳು ಜಾಸ್ತಿ ಇರ್ತವೆ, ಅಂದರೆ 90% ಗಂಡು ಹೂವುಗಳೇ ಇರೋದು. ಮತ್ತು ನೆಕ್ಸ್ಟು ದ್ವಿಲಿಂಗ ಹೂವುಗಳಾಗಿರುವ ಬೈಸೆಕ್ಷುವಲ್ ಫ್ಲಾಸು 15% ಅಂದರೆ 10% ಇರ್ತವೆ, ಡಿಪೆಂಡಿಂಗ್ ಆನ್ ದ ವೆರೈಟೀಸ್, ವೆರೈಟಿ ಬೇಕಾದ ಬೇರೆ ಆಗ್ತಾ ಇರ್ತದೆ. ಈ ಬೈಸೆಕ್ಷುವಲ್ ಫ್ಲವರ್ಸಲ್ಲಿ ಸಹ ಗಂಡು ಮತ್ತು ಹೆಣ್ಣು ಪಾರ್ಟ್ಸ್ ಅಂದರೆ ಸ್ಟ್ಯಾಮನ್ಸ್ ಮತ್ತು ಓವರಿ ಸ್ಟೈಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅವೆರಡು ಇದ್ರೂ ಕೂಡ ಅವು ವಿಭಿನ್ನ ದಿಕ್ಕಿಗೆ ಜೊತೆಯಾಗಿರುವ ಕಾರಣಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ಸೆಲ್ಫ್ ಪಾಲಿನೇಷನ್ ನಡೆಯೋದು ಭಾಳ ಕಷ್ಟ. ಇದು ಒಂದು ಬೆಳೆ ಕ್ರಾಸ್ ಪಾಲಿನೇಷನ್ ಮೂಲಕ ಕಾಯಿ ಕಟ್ಟುವಂಥ ಬೆಳೆ ಆಗ್ತಾ ಇದೆ. ಸೊ ಇನ್ನೂ ಹೇಳಬೇಕಾದ್ರೆ ಕೆಲ ರಿಪೋರ್ಟ್ಸ್ಗಳ ಪ್ರಕಾರ ಗೇರು ಬೆಳೆಯಲ್ಲಿ ಜನರಲ್ ಆಗಿ ಪಾಲಿನೇಷನ್ ಕೊರತೆ ಇದೆ, ಹಾಗಾಗಿ ಇಳುವರಿ ಜಾಸ್ತಿ ಬರ್ತಾ ಇಲ್ಲ. ಇದಕ್ಕೆ ಒಂದು ಪ್ರಮುಖ ಕಾರಣ ಏನಂದ್ರೆ ನೇಚರಲ್ಲಿ ಪಾಲಿನೇಷನ್ ಮಾಡುವ ತನಕ ಕೀಟಗಳ ಸಂಖ್ಯೆ ಕಡಿಮೆ ಇರಬಹುದು. ಮತ್ತು ಗೇರು ಹೂವಿನ ಪರಾಗ ಕಣಗಳು ಅಂದರೆ ಪೋಲನ್ ಗ್ರೈನ್ಸು ಕಾಮನ್ ಆಗಿ ಸ್ವಲ್ಪ ಹೆವಿಯಾಗಿ ಗಮ್ಮಿ ಇರೋ ಕಾರಣಕ್ಕೆ ಗಾಳಿಯ ಮೂಲಕ ಪರಾಗಸ್ಪರ್ಶ ಪ್ರಕ್ರಿಯೆ ಕಷ್ಟವಾಗುತ್ತೆ, ಅಂದರೆ ವಿಂಡ್ ಹ್ಯಾಸ್ ನೋ ರೋಲ್ ಇನ್ ಪಾಲಿನೇಷನ್ ಅಂತ ಹೇಳ್ಬೋದು. ಆದ್ದರಿಂದ ಒಂದು ಹೂವಿನಿಂದ ಇತರ ಹೂಗಳಿಗೆ ಪರಾಗ ಕಣಗಳನ್ನು ತಗೊಂಡು ಹೋಗಲಿಕ್ಕೆ ಕೀಟಗಳ ಸಹಾಯದ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಗೇರುವಲ್ಲಿ ಇಳುವರಿ ಹೆಚ್ಚು ಮಾಡಲಿಕ್ಕೆ ಕೀಟಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳಬಹುದು.
1: ಅಂದ್ರೆ ಈಗ ಬೇರೆ ಬೇರೆ ಕೀಟಗಳು ಈ ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡ್ತಾರೆ ಅಂತ ಹೇಳಿದ್ರಿ, ಯಾವ್ಯಾವ ಕೀಟಗಳು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ?
2: ಓಕೆ, ಸಾಮಾನ್ಯವಾಗಿ ದುಂಬಿಗಳು ಅಥವಾ ಜೇನುನೊಣಗಳು ಮತ್ತು ಇರುವೆಗಳು, ಕಣಜಗಳು ಮೊದಲಾದ ಹಲವು ಬಗೆಯ ಕೀಟಗಳು ಗೇರು ಹೂವುಗಳ ಸಂಪರ್ಕಕ್ಕೆ ಬರ್ತವೆ. ಆದರೂ ಜೇನುನೊಣಗಳನ್ನು ಗೇರಿನ ಪ್ರಮುಖ ಪರಾಗಸ್ಪರ್ಶ ಕೀಟವೆಂದು ಹೇಳಬಹುದು. ಈ ಜೇನುನೊಣಗಳಲ್ಲಿ ಮುಖ್ಯವಾಗಿ ಹನಿಬೀಸ್ ಅಂತ ಹೇಳ್ತಾ ಒಂದು ಕಾಮನ್ ಜೇನುನೊಣಗಳು ಮತ್ತು ಕಾಡು ಬಗೆಯ ಜೇನುನೊಣಗಳು ಅಂದರೆ ಅವು ವೈಲ್ಡ್ ಬೀಸ್ ಅಂತ ಹೇಳ್ತಾರೆ, ಅದರೆ ನೇಟಿವ್ ಬೀಸ್ ಅಂತ ಹೇಳ್ತಾರೆ, ಎರಡನ್ನೂ ಒಳಗೊಂಡಿದೆ. ಈ ಜೇನುನೊಣಗಳಲ್ಲಿ ಹೇಳುವುದಾದ್ರೆ ರಾಕ್ ಬಿ ಅನ್ವ ಏಫಿಸ್ ಡಾರ್ಸೆಟಾ, ಮತ್ತು ಭಾರತೀಯ ಜೇನುನೊಣ ಅಂತರ ಏಫಿಸ್ ಸೆರೆನ ಇಂಡಿಕಾ ಪೆಟ್ಟಿಗೆಯ ಜೇನು, ಮತ್ತು ಚಿಕ್ಕ ಜೇನುನೊಣ ಏಫಿಸ್ ಫ್ಲೋರಿಯಾ, ಮತ್ತು ಮೊಜಂತಿ ಅದರ ಮಿಸ್ಟ್ರಿ ಜೇನುನೊಣಗಳು ಸ್ಟಿಂಗ್ಲೆಸ್ ಬೀಸ್ ಅಂತ ಹೇಳ್ತಿರ್ತಾರಲ್ಲ, ಅಂದರೆ ಟೆಟ್ರಾಗೊಂಡ್ಲಾ ಇರಿಡಿಪೆನಿಸ್, ಇವು ಮುಖ್ಯವಾಗಿವೆ. ಇವುಗಳಲ್ಲಿ ಇಂಡಿಯನ್ ಬೀಸು ಇದು ನಮ್ಮ ಪಶ್ಚಿಮ ಕರಾವಳಿ ಪ್ರದೇಶಗಳಂದ್ರೆ ಗೇರು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಾಣ ಸಿಗುವಂಥ ದುಂಬಿ. ಅದೇ ರೀತಿ ಏಫಿಸ್ ಮೆಲ್ಲಿಫೆರಾ ಅಂತ ಹೇಳಿದ ಇಟಾಲಿಯನ್ ಬೀಸ್ ಆದರೆ ಮೈಗ್ರೇಟರಿ ಬೀಸು, ಅವು ಪೂರ್ವ ಕರಾವಳಿ ಗೇರು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ. ಕಾಡು ನೊಣಗಳ ಬಗ್ಗೆ ಹೇಳಬೇಕಾದ್ರೆ ಬ್ರೌನ್ಸ್ ಆಫೀಸ್ ಪೀಸಿಸು ಅವೆಲ್ಲ ನೋಡ್ಲಿಕ್ಕೆ ತುಂಬ ಚಿಕ್ಕದಾಗಿರ್ತವೆ ಮತ್ತು ಕಲರ್ಫುಲ್ ಅಂದರೆ ಬ್ರೈಟ್ ಕಲರ್ಸಲ್ಲಿ ಇರ್ತಾವೆ. ಅವಳ ಕೆಲವು ಸ್ಪೀಸೀಸ್ ಉಂಟು, ಬ್ರೌನ್ಸ್ ಆಫೀಸ್ ಪೀಸಿಸು, ಸೆರಾಟಿನಾ ಸ್ಪೀಸೀಸ್, ಸುಡಾಫೀಸ್ ಆಕ್ಸಿಬಲಾಡೈಸ್, ಲಾಸಿಯಾ ಗ್ಲಾಸಮ್, ಸೆಲಡೋನಿಯಾ ಇತ್ಯಾದಿಗಳು ಗೇರು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ.
1: ಈಗ ಆ ಜೇನುಗಳು ಪ್ರಮುಖವಾದಂತಹ ಪರಾಗಸ್ಪರ್ಶ ಮಾಡುವಂತಹ ಕೀಟಗಳು ಅಂತ ಹೇಳಿದ್ರಿ, ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಈ ಪರಾಗಸ್ಪರ್ಶ ಕ್ರಿಯೆ ನಡೆಯುವಂತಹದ್ದು, ಹೆಚ್ಚು ಚಟುವಟಿಕೆಯಿಂದ ಇರುವಂತಹ ಸಮಯ ಯಾವುದು, ಹಾಗೂ ಅವುಗಳು ಗೇರು ಹೂವಿನಿಂದ ಏನನ್ನೆಲ್ಲ ಸಂಗ್ರಹಿಸ್ತವೆ, ಪರಾಗ ಮತ್ತು ಪುಷ್ಪರಸ ಎರಡನ್ನೂ ಕೂಡ ಸಂಗ್ರಹಿಸ್ತವ ಹೇಗೆ?
2: ಓಕೆ, ಈಗ ಸಾಮಾನ್ಯವಾಗಿ ಹಗಲಿನ ಸಮಯದಲ್ಲಿ ಜೇನುನೊಣಗಳು ಗೇರು ಹೂವನ್ನು ಭೇಟಿ ಮಾಡ್ತವೆ. ಜೇನುನೊಣಗಳ ಆಹಾರದ ಸಮಯವು ಕೂಡ ವಿವಿಧ ಜೇನುನೊಣಗಳ ಜಾತಿಯೊಂದಿಗೆ ಅಂದರೆ ಸ್ಪೀಸೀಸ್ ಒಟ್ಟಿಗೆ ಬದಲಾಗುತ್ತಾ ಇದೆ. ಸೂರ್ಯನ ಬಿಸಿಲಿಗೆ ತಕ್ಕಂತೆ ಬೆಳಗ್ಗೆ 7-8 ಗಂಟೆಗೆ ಜೇನುಗಳ ಆಹಾರ ಸಂಗ್ರಹಣ ಚಟುವಟಿಕೆ ಆರಂಭವಾಗುಂಟು. ಸಂಜೆ 5-5:30 ತನಕವೂ ಮುಂದುವರಿತಾ ಇರ್ತದೆ. ಆದರೆ ಬಹಳಷ್ಟು ಜೇನುನೊಣಗಳ ಆಹಾರ ಸಂಗ್ರಹಣ ಬಿರುಸಿನ ಹೆಚ್ಚಿನ ಚಟುವಟಿಕೆಯ ಕಾಲಾವಧಿ ಅಂದರೆ ಪೀಕ್ ಫೋರೇಜಿಂಗ್ ಟೈಮ್ ಎಂದು ಹೇಳ್ತಾರೆ. ಅದು ಯಾವಾಗಂದರೆ ಬೆಳಗ್ಗೆ 11:00 to 1:00 ನಡುವಿನ ಕಾಲಾವಧಿ. ಈ ಸಮಯದಲ್ಲಿ ಹೆಚ್ಚಿನ ದ್ವಿಲಿಂಗ ಹೂವುಗಳು ಅರಳಿದಿರ್ತವೆ ಮತ್ತು ಪರಾಗ ರೇಣುಗಳ ಪ್ರಮಾಣವು ಅಧಿಕವಿರ್ತವೆ, ಮತ್ತು ಸ್ಟಿಗ್ಮಾವಿನ ರಿಸೆಪ್ಟಿವಿಟಿಯಿಂದ ಹೇಳಬಹುದು ಅದು ಗ್ರಹಿಕೆಯ ಹಂಸನು ಜಾಸ್ತಿ ಇರುತ್ತವೆ. ಈ ಎಲ್ಲ ಪೂರಕ ಅಂಶಗಳು ಗೇರುವಲ್ಲಿ ಯಶಸ್ವಿ ಪರಾಗಸ್ಪರ್ಶಕ್ಕೆ ಕಾರಣವಾಗುತ್ತದೆ. ಪ್ರಕೃತಿ ಇರುವ ವಿವಿಧ ಬಗೆಯ ಜೇನುನೊಣಗಳು ಗೇರು ಹೂವಿಗೆ ಹಲವು ಬಾರಿ ಭೇಟಿ ಮಾಡುವ ಕಾರಣದಾಗಿ ಅಂದರೆ ಮಲ್ಟಿಪಲ್ ಟೈಮ್ಸ್ ಒಂದೇ ಹೂವನ್ನು ಬೇರೆ ಬೇರೆ ಸ್ಪೀಸೀಸ್ ಮೀಟ್ ಮಾಡ್ತಾ ಇರ್ತವೆ.

0: ಹೀಗಾಗಿ ಗೇರು ಕಾಯ ಕಟ್ಟುವಿಕೆ ಮತ್ತು ಇಳುವರಿ ಹೆಚ್ಚುವಲನ್ನು ಕಾಣಬಹುದು. ಅದೇ ರೀತಿ ಗೇರು ಹೂವಿಗೆ ಬೇಟಿಕೊಟ್ಟ ಜೇನುನೊಣಗಳು ಹೂವಿನಿಂದ ಮಕರಂತ ಹಾಗೂ ಪರಗಗಳು ಎರಡನ್ನೂ ತಗೊಂಡು ಹೋಗದು. ಅವುಗಳನ್ನು ಆಧಾರ ಸ್ವಂತ ಹಾಗೂ ಆವು ಗೂಡುಗಳಿರುವ ಮರಿಗಳಿಗೆ ಸೇವನೆಗಾಗಿ ತಗೊಂಡು ಹೋಗುತ್ತಾ ಇರ್ತವೆ. ಹೆಚ್ಚಿನ ನೊಣಗಳು ಎಸ್ಪೆಷಲಿ ಹೇಳಬೇಕಾದ್ರೆ ವಿಶೇಷವಾಗಿ ಕಡ್ಡಿಗಳಲ್ಲಿ ಗೂಡು ಕಟ್ಟುವ ದುಂಬಿಗಳು, ಅಂದರೆ ಸ್ಟೆಮ್ ನೆಸ್ಟಿಂಗ್ ಬೀಜು, ಮತ್ತು ಗಂಡು ಹೂವುಗಳನ್ನು ಅವು ಜಾಸ್ತಿಯಾಗಿ ಗಂಡು ಹೂವುಗಳನ್ನೇ ಭೇಟಿ ಮಾಡೋದು, ಭೇಟಿ ಮಾಡಿ ಪರಾಗವನ್ನು ಸಂಗ್ರಹಿಸಿ ಅವುಗಳನ್ನು ಮರಿಹುಳಗಳ ಬಳಕೆಯಾಗಿ ಕೊಂಡೋಗುತ್ತಾ ಇದ್ದವೆ. ಜೇನು ಸಂಗ್ರಹಕ್ಕಾಗಿ ಬರುವಂತಹ ಜೇನು ಹುಳುಗಳು, ಅಂದರೆ ಹನಿ ಬೀಸು, ನಮ್ಮ ನಾರ್ಮಲ್ ಈಗ ಪೆಟ್ಟಿ ಜೊನಗಳಂತ ಹೇಳಿದವು, ಅವು ಗೇರಿಂದ ಗಂಡು ಮತ್ತು ದ್ವಿಲಿಂಗ ಹೂವು ಎರಡು ಟೈಪ್ ಹೂವುಗಳನ್ನು ಭೇಟಿ ಮಾಡಿ ಅದರಿಂದ ನೆಕ್ಟರನ್ನು ತಗೊಂಡು ಹೋಗಿರ್ತವೆ.
1: ಈಗ ಈ ಗೇರು ಮರದಲ್ಲಿ ವಿಶೇಷವಾಗಿ ಹೂಗಳಲ್ಲಿ ನಾವು ಒಂದಷ್ಟು ಇರುವೆಗಳು ಇರುವುದನ್ನು ಕೂಡ ನಾವು ಗಮನಿಸಬಹುದು. ಈ ಇರುವೆಗಳು ಕೂಡ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ತವ ಹೇಗೆ?
0: ಹೌದು, ಹಲವಾರು ಇರುವೆಗಳು ಗೇರು ಗಿಡದ ಎಲೆ ಮತ್ತು ಕಾಂಡ ರೆಂಬೆಗಳಲ್ಲಿ ದಿನವಿಡೀ ಓಡಾಡ್ತಾ ಇರುವುದು ನಾವು ಕಾಣಬಹುದು. ಅಂದರೆ ನಾರ್ಮಲ್ ಆಗಿ ಇರ್ತವೆ ಅವುಗಳು. ಅವುಗಳಲ್ಲಿ ಕೆಲವು ಇರುವೆ ಜಾತಿಗಳು ಪ್ರಿಡೇಟಸ್ ಅಂತ ಹೇಳ್ತವೆ, ಅಂದರೆ ಪರಭಕ್ಷಕ ಇರುವೆಗಳು, ಅವು ಇತರ ಕೀಟಗಳನ್ನು ತಿನ್ನುತ್ತವೆ. ಇರುವೆಗಳು ಹೂವುಗಳಿಂದ ಮಕರಂತವನ್ನು ಬಯಸ್ತವೆ ಮತ್ತು ಹೆಚ್ಚಾಗಿ ಎಲೆಗಳು, ಹೂವುಗಳು ಮತ್ತು ಬೆಳೀತಾ ಇರುವ ಬೀಜಗಳು ಇತ್ಯಾದಿಗಳ ಮೇಲೆ ಇರುವ ಎಕ್ಸ್ಟ್ರಾ ಫ್ಲೋರ್ ನೆಕ್ಟರಿನ್ಸ್ ಅಂತ ಹೇಳ್ತಾರೆ, ಅಂದರೆ ಹೂವು ಬಿಟ್ಟು ಬೇರೆ ಕಡೆನೂ ನೆಕ್ಟರ್ ಬರ್ತವೆ, ಅದರಲ್ಲೇ ಇರೋ ಮಕರಂತವನ್ನು ಬಯಸುತ್ತವೆ. ಇರುವೆಗಳು ಹೂವುಗಳ ಮೇಲೆ ಸುಮ್ಮನೆ ಓಡಾಡ್ತಾ ನಡೆಸಿರುವ ಕೂಡ ಅವುಗಳು ಅಷ್ಟಾಗಿ ಪರಾಗಗಳನ್ನು ಮತ್ತು ಹೂವುಗಳ ಕಳಂಕವನ್ನು ಮುಟ್ಟುವುದಿಲ್ಲ. ಹೀಗಾಗಿ ಇರುವೆಗಳು ನಾವು ಗೇರುವಿನ ಪರಾಗಸ್ಪರ್ಶಗಳಂತೂ ಹೇಳಬಾರದು. ಆದರೆ ಇದನ್ನ ಬಗ್ಗೆ ಕನ್ಫರ್ಮ್ ಮಾಡಲಿಕ್ಕೆ ಮತ್ತೆ ವಿವಿಧ ವಾರದ ರಿಸರ್ಚ್ ಬೇಕಾಗುತ್ತೆ. ಕೆಲವು ರಿಪೋರ್ಟ್ಸ್ಗಳಲ್ಲಿ ಕೂಡ ಹೇಳಿದ್ದಾರೆ ಮಕರಂತ ಕೊರತೆ ಅವಧಿಯಲ್ಲಿ ಈ ಇರುವೆಗಳು ಹೂವನ್ನು ಡ್ಯಾಮೇಜ್ ಮಾಡುವತ್ತೆ ಅಂತಲೂ ಹೇಳಿರ್ತಾರೆ.
1: ಈಗ ಪೆಟ್ಟಿಗೆ ಜೇನು ಅಲ್ಲದೆ ಕಾಡಿನಲ್ಲಿರುವಂತಹ ಕೆಲವೊಂದು ಜೇನು ತಳಿಗಳು ಕೂಡ ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ ಅಂತ ಹೇಳಿದ್ರಿ, ಇದರ ಒಂದು ವಿಶೇಷತೆ ಏನು?
0: ಓಕೆ, ಈಗ ಕಾಡು ಜೇನು ನೊಣಗಳಲ್ಲೂ ಅದರಲ್ಲಿ ಹಲವಾರು ಪ್ರಭೇದಗಳನ್ನು ಒಳಗೊಂಡಿದ್ದೇವೆ. ಅವುಗಳನ್ನು ಸ್ಥಳೀಯ ಜೇನು ನೊಣಗಳು ಅಥವಾ ಪ್ರಕೃತಿಯಲ್ಲಿ ವಾಸಿಸಿರುವ ಒಂಟಿ ಜೇನು ನೊಣಗಳು, ಅಂದ್ರೆ ಸಾಲಿಟರಿ ಬೀಸ್ ಅಂತ ಕರೆಯಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಕಾಡು ಜೇನು ನೊಣಗಳಿಗೆ ಕಡಿಮೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಾ ಇದೆ. ಆದರೆ ಕಾಡು ಜೇನು ನೊಣಗಳು ಯಾವುದೇ ಬೆಳೆಗಳ ಪರಾಗಸ್ಪರ್ಶ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಪರಿಸರ ವ್ಯವಸ್ಥೆ ಸೇವೆಯನ್ನು ನೀಡುತ್ತವೆ ಹಾಗೂ ಗೇರು ಪರಿಸರ ವೇದಲನ್ನು ಹೆಚ್ಚು ಕಾಣಬಹುದು. ಈಗ ಕೆಲವು ಜೇನು ನೊಣಗಳು ಗಿಡಗಳ ಕಾಂಡಗಳಲ್ಲಿ ಮತ್ತು ಸಣ್ಣ ಹೋಲ್ಸ್ ಇರುವ ಸ್ಟಿಕ್ಸ್, ಹೀಗೆ ಅಂದ್ರೆ ಹುಲ್ಲುಗಳಿರಬಹುದು ಮತ್ತು ಜಾನ್ಸನ್ ಹುಲ್ಲು, ಲ್ಯಾಂಟನ ಅಥವಾ ಬಿದಿರಿನಂದ ಸಸ್ಯಗಳಲ್ಲಿನೂ ಈ ನೊಣಗಳು ಗೂಡುಗಳನ್ನು ಮಾಡುತ್ತವೆ. ಈಗ ನಾವು ಗೇರುವಲ್ಲಿ ನೋಡಬಹುದು ಒಣಗಿದ ಕಡ್ಡಿಗಳು ಮತ್ತು ಕಾಂಡಗಳನ್ನು ಕತ್ತರಿಸಿದ ತುದಿಗಳಲ್ಲಿ ಹಲವಾರು ಕಾಡು ಜೇನುನೊಣಗಳು ಗೂಡು ಕಟ್ಟಿರುತ್ತವೆ. ಆದರೆ ಸುಡಾಫಿಸ್ ಅಂತ ಆವಾಗ ಹೇಳಿದ್ದೇನೆ ಅದು, ಮತ್ತು ಲ್ಯಾಸಿಯೋಗ್ಲಾಸನ್ ಸ್ಪೀಸೀಸ್ ನಂತಹ ಜೇನುನೊಣಗಳು ಮಣ್ಣಿನಲ್ಲಿ ಗೂಡು ಕಟ್ಟುತ್ತವೆ. ಆದರೆ ಹೆಚ್ಚಿನ ರೈತರಿಗೆ ಅವುಗಳ ಬಗ್ಗೆ ತಿಳಿತಿರುವುದಿಲ್ಲ.
1: ಈಗ ಈ ಕಾಡು ಜೇನುಗಳನ್ನು ನೈಸರ್ಗಿಕವಾದಂತಹ ಪರಿಸರವನ್ನು ಬಿಟ್ಟು ನಾವು ಕೃತಕವಾಗಿ ಇವುಗಳನ್ನು ಬೆಳೆಸುವುದಕ್ಕೆ ಸಾಧ್ಯ ಇದೆಯೋ ಹಾಗೂ ಆ ಮೂಲಕ ಪರಾಗಸ್ಪರ್ಶ ಕ್ರಿಯೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯ ಉಂಟಾ?
0: ಹೌದು, ಇದು ಒಳ್ಳೆಯ ಪ್ರಶ್ನೆ. ಜೇನುನೊಣಗಳಿಗೆ ಹೋಲಿಸಿದ್ರೆ ಕಾಡು ಜೇನುನೊಣಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿರುತ್ತದೆ. ಯಾಕಂದ್ರೆ ಅವು ಕಾಡು ಮತ್ತು ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಬದುಕಲು ಬಯಸುತ್ತವೆ. ಆದರೆ ನಾನು ಈ ಹಿಂದೆ ಹೇಳಿದಂತೆ ಕೆಲವು ಕಾಂಡದಲ್ಲಿ ಗೂಡು ಕಟ್ಟುವ ಜೇನುನೊಣಗಳು ಅಥವಾ ಕುಹರ ಗೂಡು ಕಟ್ಟುವ ಜೇನುನೊಣಗಳು, ಅಂದರೆ ಸಾಫ್ಟ್ ಪಿತ್ತಿರ ಯಾವ್ದಾರ ಪ್ಲಾಂಟ್ಸ್ ಅಲ್ಲಿ ನೋಡಬಹುದು, ಈ ಟೈಪ್ಸ್ ಬೀಸ್ಗಳನ್ನು ನಾವು ಕೃತಕ ಗೂಡುಗಳನ್ನು ಬಳಸುವ ಮೂಲಕ ನಿರ್ವಹಿಸಬಹುದು. ಉದಾಹರಣೆಗೆ ಡಾನ್ಸಾಫಿಸ್ ಸ್ಪೀಸೀಸ್, ಈ ಜೇನುನೊಣಗಳು ಇವುಗಳಲ್ಲಿ ಅಂದರೆ ಗೇರುವಲ್ಲಿ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಬೀ ಸ್ಪೀಸೀಸು. ಇದನ್ನು ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಲಾದ ಕೃತಕ ಬಲೆ ಗೂಡುಗಳಲ್ಲಿ ಯಶಸ್ವಿಯಾಗಿ ವಾಸಿಸುವುದಾಗಿ ಕಂಡುಬಂದಿದೆ.
1: ಈಗ ಕೃತಕ ಜೇನುಗೂಡುಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ಕೊಡಿ.
0: ಆಯ್ತು, ಕೃತಕ ಬಲೆ ಜೇನುಗೂಡುಗಳು ಮರದ ತುಂಡುಗಳನ್ನು ಹೊಂದಿದ್ವು, ಕೊರೆದ ರಂಧ್ರಗಳು ಮತ್ತು ಮೃದು ಮರದ ಸಸ್ಯಗಳ ಕೋಳುಗಳನ್ನು ಒಳಗೊಂಡಿರ್ತವೆ. ಅವುಗಳನ್ನು ಜೇನುನೊಣ ಹೋಟೆಲ್ಗಳು ಎಂದು ಕರೆಯಬಹುದು. ವಿದೇಶದಲ್ಲಿ ಈ ಜೇನುನೊಣಗಳ ಹೋಟೆಲ್ಗಳು ಸಾಮಾನ್ಯವಾಗಿವೆ ಮತ್ತು ಪ್ರಾಮುಖ್ಯತೆಯನ್ನು ಪಡೆಯುತ್ತಿವೆ. ಪುತ್ತೂರಿನ ICRDCRನಲ್ಲಿ ನಾವು ಅಭಿವೃದ್ಧಿಪಡಿಸಿದ ಕೃತಕ ಬಲೆ ಗೂಡುಗಳು ಮೂರು ಸೆಲ್ಫ್ ರಕ್ಷಣೆಯನ್ನು ಹೊಂದಿದ್ದವೆ. ಮೇಲೆ ರಕ್ಷಣೆಯನ್ನು ಹೊಂದಿದೆ ಮತ್ತು ಬದಿಗಳು ಮತ್ತು ಅವು ನೇರ ಸೂರ್ಯನ ಬೆಳಕನ್ನು ರೂಪಿಸಿ

0: ಇರುತ್ತವೆ. ಪೆಟ್ಟಿಗೆ ಒಳಗೆ ಬಿ ಬೇರೆ ಸೈಜಲ್ಲಿರುವ ಸಣ್ಣ ಮರದ ಬ್ಲಾಕ್ಗಳನ್ನು ಜೋಡಿಸಲಾಗುತ್ತೆ. ಅಂದರೆ ವುಡನ್ ಬ್ಲಾಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಕ್ಸ್ ತಗೊಂಡು ಅದರಲ್ಲಿ ನಾವು ಡ್ರಿಲ್ ಹೋಲ್ಸ್ ಮಾಡಿದ್ದೇವೆ. 6 ಸೆಂಟಿಮೀಟರ್ ಆಳ ಮತ್ತು 1.5 ವರೆಗೆ 5 ವಿಭಿನ್ ಹೋಲ್ಸ್ ಇರುವ ಡ್ರಿಲ್ ಹೋಲ್ಸ್ ಮಾಡಿದ್ವಿ. ಅವು ಜಸ್ಟ್ 1x1 ಸೆಂಟಿಮೀಟರ್ ಅಂತರದಲ್ಲಿ ಮಾಡಲಾಯಿತು. ಹೀಗಾಗಿ 10x10 ಸೆಂಟಿಮೀಟರ್ ಇದರ ಒಂದು ಚಿಕ್ಕ ಬ್ಲಾಕ್ ಅಲ್ಲಿ ಸರಿಸುಮಾರು 90 ಗೂಡುಗಳನ್ನು ನಾವು ಜೇನು ನೊಣಗಳಿಗಾಗಿ ಲಭ್ಯವಾಗುವಂತೆ ಮಾಡಬಹುದು. ಇದಲ್ಲದೆ ಸಣ್ಣ ಸ್ಟಿಕ್ಸ್ಗಳು ಲೈಕ್ ಅಂದರೆ ಲ್ಯಾಂಟನಾ ಮತ್ತು ಜಾನ್ಸನ್ ಹುಲ್ಲು ಬಿದಿರಿಂದ ಕೋಳುಗಳನ್ನು ಸುಮಾರು 30 ಸೆಂಟಿಮೀಟರ್ ಉದ್ದಕ್ಕೆ ಕತ್ತರಿಸಿ ಕಟ್ಟುಗಳಾಗಿ ಮಾಡಿ ಸೆಲ್ಫ್ನಲ್ಲಿ ಜೋಡಿಸಲಾಗಿತ್ತು. ಇರುವೆಗಳ ಚಲನೆಯವನ್ನು ತಡೆಯಲಕ್ಕೂ ಈ ಇಡೀ ಸೆಟಪ್ ಅನ್ನು ಇರುವೆ ಬಾವಿ ಸ್ಟ್ಯಾಂಡಲ್ಲಿ ಇರಿಸಲಾಯಿತು. ಈ ಡೌನ್ ಸಾಪಿ ಜೇನುನೊಣಗಳು ಸ್ಥಾಪನೆವಾದ ಜಸ್ಟ್ 15 ಡೇಸ್ 15 ದಿನಗಳ ಒಳಗೇನೆ ಈ ಕೃತಕ ಜೇನುಗೂಡುಗಳಲ್ಲಿ ವಾಸಿಸುವುದಾಗಿ ಗಮನಿಸಲಾಯಿತು. ಅವು ಹೆಚ್ಚಿನ ಗೂಡಿನ ರಂಧ್ರಗಳನ್ನು ಯಶಸ್ವಿಯಾಗಿ ತೆಗೆದುಕೊಳ್ಳುತ್ತದೆ. 3 ಮಿಲಿಮೀಟರ್ ವ್ಯಾಸದ ರಂಧ್ರಗಳನ್ನು ಹೆಚ್ಚಾಗಿ ಬ್ರೌನ್ ಸಾಪಿ ಜೇನುನೊಣಗಳು ಆಕ್ರಮಿಸಿಕೊಂಡಿದೆ ಮತ್ತು ನಂತರ 2.5 ಮತ್ತು 3.5 mm ವ್ಯಾಸದ ರಂಧ್ರಗಳನ್ನು ಕಂಡುಬಂದಿದವು. ಅದೇ ರೀತಿ ಹೆಚ್ಚಿನ ಬಿದಿರಿನ ಕೋಳುಗಳನ್ನು ಜೇನುನೊಣಗಳು ಆಕ್ರಮಿಸಿಕೊಂಡವು. ನಂತರ ಜಾನ್ಸನ್ ಹುಳು ಮತ್ತು ಲ್ಯಾಂಟನ ಕೋಳುಗಳು ಜೇನುನೊಣಗಳು 4 ವರ್ಷಗಳಿಂದ ನಿರಂತರವಾಗಿ ಈ ಗೂಡುಗಳಲ್ಲಿ ಉಳಿಯುವಂಥದನ್ನು ಕಾಣಬಹುದು. ಆದರೆ ಕೆಲವು ಜೇನುನೊಣಗಳನ್ನು ಕಣಜ ಪ್ರಭೇದಗಳು ತೆಗೆದುಕೊಂಡಿದ್ದವು. ಅವು ಅನೇಕ ಕೀಟಗಳ ಪ್ರಿಡೇಟರ್ಸ್ ಆಗಿದ್ದಾಗಿ ಇರ್ತವೆ. ಕಣಜಗಳು ಗೂಡುಗಳನ್ನು ಬಿಟ್ಟು ಹೋಗಿ ನಂತರ ಅವುಗಳಲ್ಲಿನೂ ಈ ಜೇನುನೊಣಗಳು ವಾಸಿಸುತ್ತವೆ. ಅದರಿಂದ ನಾನು ಹೇಳಬಹುದು ಏನಂದರೆ ಒಟ್ಟಾರೆಯಾಗಿ ಈ ಸರಳ ಅಂದರೆ ಈಸಿ ಮತ್ತು ಕಾಸ್ಟ್ ಎಫೆಕ್ಟಿವ್ ಚಿಕ್ಕ ಬ್ಲಾಕ್ಸ್ ಇಟ್ಕೊಂಡು ಇದರ ಮೂಲವಾಗಿ ನಾವು ಜೇನುನೊಣಗಳನ್ನು ಪರಿಣಾಮಕಾರಿಯಾಗಿ ಸಂಸ್ಕರಿಸಲು ಸಹಾಯ ಮಾಡುತ್ತದೆ.
1: ಈಗ ಗೇರು ತೋಟಗಳಲ್ಲಿ ಇಳುವರಿಯನ್ನು ಹೆಚ್ಚಿಸುವುದಕ್ಕೆ ಈ ಜೇನುನೊಣಗಳನ್ನು ಅಥವಾ ಆ ಕೀಟಗಳನ್ನು ಹೇಗೆ ನಾವು ಬಳಸಿಕೊಳ್ಳಬಹುದು?
0: ಹೌದು, ಜೇನುಗೂಡುಗಳು ಅಂದರೆ ಬೀ ಹೈವ್ಸ್ ಆರ್ ಕಾಲನೀಸ್ ಇಟ್ಟುಕೊಳ್ಳುವ ಮೂಲಕ ಗೇರು ಬೆಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಳುವರಿ ಹೆಚ್ಚಳವನ್ನು ನಾವು ನಿರೀಕ್ಷಿಸಬಹುದು. ಕರ್ನಾಟಕ ಮತ್ತು ತಮಿಳುನಾಡಿನಿಂದ ಕೆಲವು ಗೇರು ಬೆಳೆಯಿಸುವ ಪ್ರದೇಶದಲ್ಲಿ ನಡೆಸಲಾದ ಸಂಶೋಧನೆಯಲ್ಲಿ ಜೇನುನೊಣದ ಕಾಲನೀಸು ಗೇರು ತೋಟಗಳಲ್ಲಿ ಇಟ್ಟಿರುವಂಥ ಮೂಲಕ ಜೇನುನೊಣಗಳು ಇಳುವರಿಯನ್ನು ಸುಮಾರು 10-30% ಅಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ತೋರಿಸಿದೆ. ಮತ್ತು ಘಾನಾ ಮತ್ತು ಬೆನಿನ್ ಈ ಕಂಟ್ರೀಸ್ ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಸುಮಾರು 200% ತನಕನೂ ಅವರ ಇಳುವರಿ ಹೆಚ್ಚು ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ನಾವು ಇಟ್ಟುಕೊಳ್ಳುವ ಜೇನುನೊಣದ ಸ್ಪೀಸೀಸು ಅಂದರೆ ಪ್ರಭೇದಗಳು ಮತ್ತು ಆ ಜೇನುನೊಣಗಳ ತಳಿ ಸ್ಟ್ರೈನ್ಸ್ ಅಂತ ಹೇಳ್ತಾರೆ ಮತ್ತು ಸುತ್ತಮುತ್ತಲಿನ ಜೇನುನೊಣಗಳ ಸಸ್ಯವರ್ಗ ಮತ್ತು ಇತರ ಬೆಲೆ ನಿರ್ವಹಣೆ ಕ್ರಮಗಳು ಸಹ ಗೇರುನಲ್ಲಿ ಜೇನುನೊಣ ಭೇಟಿಯನ್ನು ನಿರ್ವಹಿಸುವ ಮತ್ತು ಇಳುವರಿ ಹೆಚ್ಚು ಮಾಡುವುದನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಾಗಿದೆ ಎಂಬುದನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತದೆ. ಇದಲ್ಲದೆ ಹನಿಬೀಸು ತಮ್ಮದೇ ಆದ ಆದಾಯವಂತನು ಅಂದರೆ ದೇ ಹ್ಯಾವ್ ಓನ್ ಪ್ರಿಫರೆನ್ಸ್, ಅದಕ್ಕೆ ಯಾವುದು ಬೆಲೆ ಬೇಕು ಅಂತ ಅದೇ ಪ್ರಿಫರ್ ಮಾಡಿಕೊಂಡಿರ್ತವೆ. ಮತ್ತು ಬೀಸ್ ತಮ್ಮ ಆದ್ಯತೆಯ ಇತರ ಹತ್ತಿರ ಸಸ್ಯವರ್ಗಳಿಗೆ ಹೋಗುವುದರಿಂದ ಗೇರು ಹೂವುಗಳಿಗೆ ಮಾತ್ರ ಭೇಟಿ ನೀಡಲು ನಾವು ಅವರನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ.
1: ಒಟ್ಟಿನಲ್ಲಿ ಜೇನುನೊಣಗಳು ಗೇರಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಎನ್ನುವಂತಹದ್ದು ನಿಖರವಾದ ಮೇಲೆ ಈ ಬೆಳೆ ಪರಿಸರ ವ್ಯವಸ್ಥೆಯಲ್ಲಿ ಜೇನುನೊಣಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಏನಾದರೂ ಮಾಡಬಹುದು ಹೇಗೆ?
0: ಹೌದು, ಬೆಳೆ ಪರಿಸರ ವ್ಯವಸ್ಥೆಗಳಲ್ಲಿ ಜೇನುನೊಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಕೆಲವು ಸರಳ ಮಾರ್ಗಗಳಿವೆ. ಒಂದು, ಹೂ ಬಿಡುವ ಋತುವಿನಲ್ಲಿ ಜೇನುನೊಣ ಕಾಲನೀಸ್ಗಳನ್ನು ಇಡುವುದು. ಸೆಕೆಂಡು, ಸ್ಥಳೀಯ ಜೇನುನೊಣಗಳಿಗೆ ಕೃತಕ ಜೇನುಗೂಡು ತಾಣಗಳನ್ನು ಒದಗಿಸುವುದು. ಜೇನುನೊಣಗಳು ವರ್ಷವಿಡೀ ಬದುಕಲು ಅಗತ್ಯವಾದ ಮಕರಂದ ಮತ್ತು ಪರಾಗವನ್ನು ಒದಗಿಸಲು ತೋಟಗಳಲ್ಲಿ ಮತ್ತು ಸುತ್ತಮುತ್ತಲಿನ ಜೇನುನೊಣಗಳ ಸಸ್ಯವರ್ಗವನ್ನು ಹೆಚ್ಚಿಸುವುದು. ಸಾಮಾನ್ಯವಾಗಿ ಹೂ ಬಿಡುವ ಟೈಮಲ್ಲಿ ಮತ್ತು ಜೇನುನೊಣಗಳ ಪೀಕ್ ಫೋರೇಜಿಂಗ್ ಟೈಮ್ ಅಂತ ಹೇಳಬಹುದು, ಅಂದರೆ ಗರಿಷ್ಠ ಆಹಾರ ಸಮಯದಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದನ್ನು ತಪ್ಪಿಸುವುದು. ಹೆಚ್ಚಿನ ಸಂದರ್ಭಗಳಲ್ಲಿ ಜೇನುನೊಣಗಳಾದ ಪೀಕ್ ಫೋರೇಜಿಂಗ್ ಟೈಮು 11:30 to 1 PM ತನಕ ಇರುತ್ತೆ. ಹಾಗೆ ಈ ಟೈಮಲ್ಲಿ ನಾವು ಸ್ಪ್ರೇ ಮಾಡಿಲ್ಲಾದರೆ ಜೇನುನೊಣಗಳಿಗೆ ನೇರವಾಗಿ ಸಂಪರ್ಕವನ್ನು ತಪ್ಪಿಸಬಹುದು. ಒಣಗಿದ ಗೇರು ಕಡ್ಡಿಗಳು ಮತ್ತು ಗೇರು ಸ್ಟಿಕ್ಸ್ ಕತ್ತರಿಸಿದ ತುದಿಗಳಲ್ಲಿ ಕೆಲವು ಪ್ರಮುಖ ಕಾಂಡಗೂಡುಗಳು ಕಂಡುಬಂದರೆ ಅಂತಹ ಒಣಗಿದ ಕೋಳುಗಳನ್ನು ನಾವು ಅದನ್ನು ನಾಶ ಮಾಡಬಾರದು. ಮತ್ತು ಹೆಚ್ಚು ಕತ್ತರಿಸಿದ ತುದಿಗಳನ್ನು ಮಾಡುವ ಮೂಲಕ ಈ ಜೇನುನೊಣಗಳಿಗೆ ವಾಸಿಸಲು ಸಹಾಯಕಾರಿಯಾಗುತ್ತದೆ.
1: ಈಗ ಗೇರು ಬೆಳೆಗಳಿಗೆ ನಾವು ಬೇರೆ ಬೇರೆ ರಾಸಾಯನಿಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ, ಈಗ ಕೀಟಗಳನ್ನು ಹತೋಟಿ ಮಾಡುವಂತಹ ಸಂದರ್ಭದಲ್ಲಿ ಈ ಜೇನುನೊಣಗಳಿಗೆ ಕಡಿಮೆ ಹಾನಿ ಮಾಡುವಂತಹ ಕೀಟನಾಶಕ ಏನಾದರೂ ಇದೆಯೇ

0: ಅಥವಾ ಇದನ್ನು ಹೇಗೆ ಸಿಂಪರಣೆ ಮಾಡುವಂತಹದ್ದು, ಇದರ ಬಗ್ಗೆ ನಿಮ್ಮ ಸಲಹೆ ಏನು?
1: ಇದು ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ವಾಸ್ತವವಾಗಿ ಜೇನುನೊಣಗಳಿಗೆ ಯಾವುದೇ ರಾಸಾಯನಿಕ ಕೀಟನಾಶಕವನ್ನು ಸುರಕ್ಷತೆ ಅಂತ ಹೇಳಕ್ಕಾಗೋದಿಲ್ಲ. ಅಂದ್ರೆ ಯಾವುದು ಸೇಫ್ ಇಲ್ಲ, ಯಾವ ಇನ್ಸೆಕ್ಟಿಸೈಡ್ ಸೇಫ್ ಇಲ್ಲ. ಯಾವುದೇ ಬೆಳೆಗಳಲ್ಲಿನೂ ಹೂವು ಬಿಡುವ ಸಮಯದಲ್ಲಿ ಕೀಟನಾಶಕ ಸ್ಪ್ರೇ ಮಾಡುವುದು ಒಳ್ಳೆಯದು ಸಹ ಇಲ್ಲ. ಆದ್ರೆ ಈ ಗೇರುವಲ್ಲಿ ಜಾಸೊಳ್ಳೆ ಒಂದು ಮುಖ್ಯ ಇನ್ಸೆಕ್ಟ್ ಇರ ಕಾರಣಕ್ಕೆ ಸ್ಪ್ರೇ ಮಾಡುವುದು ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡೋ ಇನ್ಸೆಕ್ಟಿಸೈಡ್ಸ್ ಅಲ್ಲಿ ಓಪಿ ಗ್ರೂಪ್ಸ್ ಮತ್ತೆ ಆರ್ಗನೋಕ್ಲೋರಿನ್ಸ್, ಆರ್ಗನೋಫಾಸ್ಫರಸ್, ನಿಯೋನಿಕೋಟಿನೈಡ್ಸ್, ಕಾರ್ಬಮೇಟ್ಸ್,

0: ತಪ್ಪಿಸಲು ಕಾಳಜಿ ವಹಿಸಬಹುದು. ಸ್ಪ್ರೇ ಮಾಡುವಾಗ ಬೀಹೈವ್ ನ ಎಂಟ್ರೆನ್ಸ್ ಅನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ದಿನಗಳವರೆಗೆ ಜೇನುನೊಣಗಳಿಗೆ ಸಕ್ಕರೆ ಪಾನಕ ಒದಗಿಸುವ ಮೂಲಕ ರಕ್ಷಿಸಬೇಕು. ಮತ್ತೆ ಏನಾಗುತ್ತೆ ಅಂದ್ರೆ, ಜೇನುನೊಣಗಳು ಸಾಮಾನ್ಯವಾಗಿ ಹೊಸದಾಗಿ ತೆರೆದ ಹೂವುಗಳಿಗೆ ಭೇಟಿ ನೀಡುತ್ತವೆ. ಹೀಗಾಗಿ ಹಳೆಯ ಹೂವುಗಳನ್ನು ಸಂಪರ್ಕಿಸುವುದನ್ನು ತಪ್ಪಿಸುತ್ತದೆ. ನಮ್ಮ ಹಿಂದಿನ ಸ್ಟಡೀಸಲ್ಲಿ ಕೂಡ ಸ್ಪ್ರೇ ಮಾಡುವ ಸಮಯದಲ್ಲಿ ಅಂದ್ರೆ ಕಾರ್ಬರಿಲ್ 1 g/L ಆದ್ರು, ಅಲ್ಲ ಲ್ಯಾಂಡಾ ಸೈಹೋಲಥ್ರಿನ್ 0.6 mL/L ನೊಂದಿಗೆ ಸ್ಪ್ರೇ ಮಾಡಿದ ಸಮಯದಲ್ಲಿ ಬಿ ಹೈವ್ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಜೇನುನೊಣಗಳ ಮರಣವನ್ನು ಕಂಡು ಬಂದಿಲ್ಲ. ಸೊ ಹೀಗೆ ನಾವು ಅದನ್ನು ತಪ್ಪಿಸಬಹುದು.
1: ಈಗ ಗೇರು ಕೃಷಿಯ ಜೊತೆ ಜೊತೆಗೆ ಅದರ ಸುತ್ತಮುತ್ತ ಒಂದಷ್ಟು ಹೆಚ್ಚು ಪರಾಗ ಪುಷ್ಪರಸ ಇರುವಂತಹ ಒಂದಷ್ಟು ಗಿಡಗಳನ್ನು ಹಾಕೊಂಡ್ರೆ ಬಹುಶಃ ಅನುಕೂಲ ಆಗಬಹುದು ಅಂತ ಹೇಳಿ ಈ ವಿಚಾರದ ಬಗ್ಗೆ ಹೇಳಿ.
0: ಸಾಕಷ್ಟು ಬೆಲೆ ಸಸ್ಯಗಳನ್ನು ಜೇನು ಸ್ನೇಹಿ ಸಸ್ಯಗಳೆಂದೇ ಹೇಳಬಹುದು. ಅಂದ್ರೆ ಅವು ಬೀ ಫ್ರೆಂಡ್ಲಿ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಆಸ್ಟ್ರಾಸಿಯೇ ಮತ್ತೆ ಫ್ಯಾಬೇಸಿಯೇ ಟೈಪ್ ಇತ್ಯಾದಿಗಳಿಗೆ ಸೇರಿದ ಬೆಲೆಗಳು ಬಹಳಷ್ಟು ಜೇನುನೊಣಗಳನ್ನು ಆಕರ್ಷಿಸುತ್ತವೆ. ಇದಲ್ಲದೆ ಕಾಡು ಸಸ್ಯವರ್ಗ ಮತ್ತು ಅವನ್ಯೂ ಮರಗಳು ಸುಮಾರು ಟೈಪ್ಸ್ ಇದಾವು, ಮತ್ತು ಕೆಲವು ಕಲೆ ಪ್ರಭೇದಗಳು ಜೇನುನೊಣ ಸ್ನೇಹಿ ಸಸ್ಯಗಳಾಗಿ ಇದಾವೆ. ಈ ಪ್ರದೇಶದಲ್ಲಿ ಕಾಮನ್ ಆಗಿ ನಾವು ನೋಡುವಂತ ಆಂಟಿಗೋನನ್ ಲೆಪ್ಟಾಪಸ್ ಅಂದ್ರೆ ರೈಲ್ವೆ ಬಲ್ಲಿ ಅಂತ ಹೇಳ್ತಾರೆ, ಮತ್ತೆ ರಂಗೂನ್ ಬಲ್ಲಿ, ಮತ್ತೆ ಸೆಸಾಲ್ಪಿನಿಯಾ ಸ್ಪೀಸಿಸ್ ಮೀಸೆ ಹೂ ಅಂತ ನಾರ್ಮಲ್ ಆಗಿ ಹೇಳೋದು, ವೆಡಾಲಿಯಾ ಟ್ರೈಲೋಬೇಟಾ, ಮತ್ತೆ ತುಂಬಾ ಎಲಿಯುಕಾ ಸ್ಪೀಸಿಸ್, ಮತ್ತೆ ನಾಚಿಕೆ ಮುಳ್ಳು ಅಂತ ಹೇಳಿದ ಮೈಮೋಸಾ, ಇವೆಲ್ಲ ಸಾಮಾನ್ಯ ಈ ಸಸ್ಯಗಳನ್ನು ಜೇನುನೊಣ ಸ್ನೇಹಿತಗಳು ಎಂದು ನಾವು ಕಂಡುಕೊಂಡಿದ್ದೇವೆ. ಇಂತಹ ಸಸ್ಯಗಳನ್ನು ಗಡಿಗಳಲ್ಲಿ ಅಥವಾ ತೋಟಗಳ ಮಧ್ಯದ ಅಥವಾ ಬ್ಯಾಂಡ್ ರೀತಿಯಲ್ಲಿ ಬೆಳೆಸುವುದರಿಂದ ಈ ಜೇನುನೊಣಗಳಿಗೆ ವರ್ಷವಿಡೀ ಬದುಕಲು ಸಹಾಯವಾಗುತ್ತದೆ.
1: ಬಹುಶಃ ಈ ಜೇನು ಕೃಷಿಯನ್ನು ಪ್ರೋತ್ಸಾಹಿಸುವುದಕ್ಕೆ ತೋಟಗಾರಿಕಾ ಇಲಾಖೆಯಿಂದ ಹಲವಾರು ಯೋಜನೆಗಳಿವೆ, ಇದರ ಒಂದು ಲಾಭವನ್ನು ಕೂಡ ರೈತರು ಪಡ್ಕೊಳ್ಬಹುದು.
0: ಹೌದು, ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಈ ಅಡಿಯಲ್ಲಿ ರಾಷ್ಟ್ರೀಯ ಜೇನು ಮಂಡಳಿಯನ್ನು ಅಂದ್ರೆ ನ್ಯಾಷನಲ್ ಬೀ ಬೋರ್ಡ್ ಆಸಕ್ತ ರೈತರಿಗೆ ಕನಿಷ್ಠ ಜೇನುನೊಣಗಳ ಕಾಲನೀಸು ಮತ್ತು ಜೇನು ಗೂಡುಗಳು ಮತ್ತು ಇತರ ಪರಿಗರಗಳಿಗೆ ಖರೀದಿಗೆ ಸಹಾಯಧನವನ್ನು ನೀಡುತ್ತೆ. ಆಸಕ್ತ ರೈತರು ಮಾಹಿತಿಗಾಗಿ ನಿಯರ್ ಬೈ ತೋಟಗಾರಿ ಇಲಾಖೆಯನ್ನು ಭೇಟಿ ಮಾಡಬಹುದು.
1: ಗೇರು ಸಂಶೋಧನಾ ನಿರ್ದೇಶನಾಲಯದ ಒಂದು ಸಂಪರ್ಕ ವಿಳಾಸವನ್ನು ಹೇಳಿ.
0: ICAR ಡೈರೆಕ್ಟರ್ ಆಫ್ ಕ್ಯಾಶ್ಯೂ ರಿಸರ್ಚ್, ಪುತ್ತೂರಲ್ಲಿ ಇರೋದು ಕರ್ನಾಟಕ. ಇದರಲ್ಲಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಪುತ್ತೂರಲ್ಲಿ ಇರುವ DCR ಗೆ ಬಂದು ವಿಜ್ಞಾನಿಗಳನ್ನು ಬದುಕಬಹುದು.
1: ಒಳ್ಳೆಯದು ಡಾಕ್ಟರ್ ವನಿತಾ ಅವರೇ. ಆ ಜೇನುನೊಣಗಳ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಹೇಗೆ ನಡೀತಾ ಇದೆ ಗೇರು ಬೆಳೆಯಲ್ಲಿ, ಹಾಗೂ ಹೆಚ್ಚಿನ ಒಂದು ಇಳುವರಿನ ಪಡೆಯುವುದಕ್ಕೆ ಇದು ಯಾವ ರೀತಿ ನೆರವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.

0: ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
1: ಜೇನುತುಪ್ಪ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಅತ್ಯಂತ ಪರಿಣಾಮಕಾರಿ ಆಹಾರ ಔಷಧ. ಹಲವಾರು ವರ್ಷಗಳಿಂದ ಔಷಧವಾಗಿ ಬಳಕೆಯಲ್ಲಿರುವ, ಆರೋಗ್ಯಕ್ಕೆ ಹೆಚ್ಚು ಸಹಕಾರಿಯಾದಂತಹ ಈ ಎರಡು ವೈದ್ಯ ಸಂಯೋಜನೆಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇಂದಿನ ನಮ್ಮ ಆಹಾರ ಪದ್ಧತಿಯ ಪರಿಣಾಮವಾಗಿ ನಾವು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು ಹೆಚ್ಚು ಹೆಚ್ಚು ಸೇವಿಸ್ತಾ ಇದ್ದೇವೆ. ಇದರಿಂದಾಗಿ ದೇಹದಲ್ಲಿ ಕೆಟ್ಟ ಕೊಬ್ಬಿನ ಶೇಖರಣೆ ಹೆಚ್ಚಾಗಿ ಅನೇಕ ತೊಂದರೆಗಳಿಗೆ ಕಾರಣವಾಗ್ತಾ ಇದೆ. ದೇಹದಲ್ಲಿರುವಂತಹ ಈ ಕೆಟ್ಟ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅಂಶವನ್ನು ಕಡಿಮೆ ಮಾಡುವಲ್ಲಿ ಬೆಳ್ಳುಳ್ಳಿಯು ಪರಿಣಾಮಕಾರಿಯಾಗಿದೆ. ಇದರ ಜೊತೆಗೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವಲ್ಲಿ ಬೆಳ್ಳುಳ್ಳಿ ಜೇನುತುಪ್ಪ ಹೆಚ್ಚು ಸಹಕಾರಿ. ಆಂಟಿ ಆಕ್ಸಿಡೆಂಟ್ಗಳ ಆಗರ ಈ ಎರಡೂ ಪದಾರ್ಥಗಳು ಜೀರ್ಣಕ್ರಿಯೆಯನ್ನು ಸರಾಗವಾಗಿಸಿ ವೇಗವಾಗಿಸುತ್ತದೆ. ಹಸಿ ಬೆಳ್ಳುಳ್ಳಿ ಎಸಳುಗಳನ್ನು ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂತಹದ್ದು ಮುಖ್ಯ. ಕೆಲವರಿಗೆ ಜೇನುತುಪ್ಪ ಮತ್ತು ಬೆಳ್ಳುಳ್ಳಿ ಅಸಹಜ ಸಂಯೋಜನೆ ಅಂತ ಅನಿಸಬಹುದು, ಆದರೆ ಅದ್ಭುತವಾದಂತಹ ಕೆಲಸವನ್ನು ಇದು ಮಾಡಬಲ್ಲದು. ಅದರಲ್ಲಿಯೂ ಹೊಟ್ಟೆಯ ಬೊಜ್ಜನ್ನು ಕರಗಿಸುವಲ್ಲಿ ಇದು ಎತ್ತಿದ ಕೈ. ಶೀತ ನೆಗಡಿಯ ವಿರುದ್ಧ ಹೋರಾಡಲು ಸಹಕಾರಿಯಾಗ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬೆಳ್ಳುಳ್ಳಿ ಜೇನುತುಪ್ಪ ಅನುಕೂಲ.

0: ಅನುಕೂಲಕಾರಿ. ದೇಹದಿಂದ ವಿಷವಸ್ತುಗಳನ್ನು ಹೊರಹಾಕುವುದಕ್ಕೆ ಮತ್ತು ಲಿವರ್ನ ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ, ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಇದು ಸಹಕಾರಿಯಾಗಿದೆ. ಸಂಶೋಧನೆಗಳು ಸಾಬೀತುಪಡಿಸುವಂತೆ ಬೆಳ್ಳುಳ್ಳಿಯು ಆಂಟಿ ಕ್ಯಾನ್ಸರ್, ಆಂಟಿ ಫಂಗಲ್, ಆಂಟಿ ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿದೆ. ದೇಹದ ಕೋಶಗಳು ಪುನರ್ರಚನೆಗೊಳ್ಳುವುದಕ್ಕೆ, ಕಾಂತಿಯುಕ್ತ ಮೊಡವೆ ಇಲ್ಲದ ಮೃದುವಾದ ತ್ವಚೆಯ ರಚನೆಗೆ ಬೆಳ್ಳುಳ್ಳಿ ಹಾಗೂ ಜೇನುತುಪ್ಪವು ಸಹಕಾರಿಯಾಗಿದೆ. ಇಂದಿನ ಮಾರುಕಟ್ಟೆಗಳಲ್ಲಿ ಕಲಬೆರಕೆಯುಕ್ತ ಜೇನುತುಪ್ಪವು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಜೇನುತುಪ್ಪವನ್ನು ಖರೀದಿಸುವಾಗ ಎಚ್ಚರಿಕೆಯಿಂದ ಇರುವಂತಹದ್ದು ಒಳ್ಳೆಯದು. ನೆಲಬೇವು ಎನ್ನುವಂತಹದ್ದು ಒಂದು ಸಣ್ಣ ಸಸ್ಯ. ಅನೇಕ ಔಷಧೀಯ ಗುಣಗಳಿಂದ ಕೂಡಿರುವಂತಹ ಈ ಗಿಡಮೂಲಿಕೆಯನ್ನು ಮುಖ್ಯವಾಗಿ ಮಧುಮೇಹ ಹಾಗೂ ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡುವ ಔಷಧಿಯಾಗಿ ಬಳಸಲಾಗ್ತದೆ. ತಮಿಳುನಾಡಿನಲ್ಲಿ ನೀಲವೆನ್ನುವಂತಹದ್ದು ಕಷಾಯ, ಇದರ ಕಷಾಯ ಮಹತ್ವವನ್ನು ಪಡೆದುಕೊಂಡಿದೆ. ಈ ಕಷಾಯವನ್ನು ಅಲ್ಲಿ ಚಿಕುನ್ಗುನಿಯ ಜ್ವರ ಮತ್ತು ಡೆಂಗ್ಯೂ ಜ್ವರಕ್ಕೆ ಮುಖ್ಯ ಔಷಧಿಯಾಗಿ ನೀಡಲಾಗ್ತದೆ. ಕಹಿಯಾದ ರುಚಿಯನ್ನು ಇದು ಹೊಂದಿರುತ್ತದೆ. ಇದು ಕಿಂಗ್ ಆಫ್ ಬಿಟರ್ ಅಂದರೆ ಜಗತ್ತಿನಾದ್ಯಂತ ಪ್ರಖ್ಯಾತವಾಗಿದೆ. ಈ ಗಿಡಕ್ಕೆ ಚಿಕ್ಕ ಚಿಕ್ಕ ಬಿಳಿ ಬಣ್ಣದ ಹೂಗಳು ಹರಡುತ್ತವೆ. ಹೂವಿನ ಮಧ್ಯಭಾಗದಲ್ಲಿ ನೇರಳೆ ಬಣ್ಣ ಇರ್ತದೆ. ಇದರ ಬೇರುಗಳನ್ನು ಕೂಡ ಔಷಧೀಯ ವಸ್ತುವಾಗಿ ಅನೇಕ ಕಡೆಗಳಲ್ಲಿ ಬಳಸಲಾಗ್ತದೆ. ನೆಲಬೇವು ಆಂಟಿ ಮೈಕ್ರೋಬಿಯಲ್ ಗುಣವನ್ನು ಹೊಂದಿದೆ. ಇಡೀ ಸಸ್ಯವನ್ನು ಸಣ್ಣದಾಗಿ ರುಬ್ಬಿ ಪೇಸ್ಟ್ ಮಾಡಿ ಚರ್ಮದ ಭಾಗಗಳಿಗೆ ಹಚ್ಚಿಕೊಳ್ಳುವುದರಿಂದ ಚರ್ಮದ ಮೇಲಿನ ಊತ ಅಥವಾ ರ್ಯಾಷಸ್ ಕಡಿಮೆ ಆಗ್ತದೆ. ಇದರ ಎಲೆಗಳ ಕಷಾಯವನ್ನು ತಯಾರಿಸಿ ಅದರಿಂದ ಗಾಯಗಳನ್ನು ತೊಳೆಯುವುದರಿಂದ ಗಾಯಗಳು ಬೇಗನೆ ಗುಣವಾಗುವುದಕ್ಕೆ ಸಹಾಯವಾಗ್ತದೆ. ಕಫ, ಶೀತ, ಗಂಟಲು ನೋವು ಕಡಿಮೆ ಮಾಡುವುದಕ್ಕೆ ನೆಲಬೇವಿನ ಕಷಾಯ ಸೇವನೆ ಸಹಕಾರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚುತ್ತದೆ. ನೆಲಬೇವಿನ ಆಂಟಿ ಇನ್ಫ್ಲಮೇಟರಿ ಗುಣವು ಉರಿಯೂತವನ್ನು ಕಡಿಮೆ ಮಾಡಲು ಅನುಕೂಲಕಾರಿ. ದೇಹದ ಯಾವ ಭಾಗದಲ್ಲಿ ನೋವು ಊತವಿದೆಯೋ ಆ ಭಾಗದ ಮೇಲೆ ಇದರ ಪೇಸ್ಟನ್ನು ಹಚ್ಚಿಕೊಳ್ಳುವಂತಹದ್ದು ಸಹಕಾರಿ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಗುಣವು ಆಕ್ಸಿಡೇಟಿವ್ ಹಾನಿಯಿಂದ ಕೋಶಗಳನ್ನು ರಕ್ಷಿಸುತ್ತದೆ. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ದೂರವಿರುವುದಕ್ಕೆ, ಕ್ಯಾನ್ಸರ್ ಬರುವಂತಹ ಸಂಭವನೀಯತೆಯನ್ನು ಕಡಿಮೆ ಮಾಡುವುದಕ್ಕೆ, ಎಲರ್ಜಿಗಳನ್ನು ಕಡಿಮೆ ಮಾಡುವುದಕ್ಕೆ, ಅನೇಕ ಸೋಂಕುಗಳಿಂದ ಸೂಕ್ಷ್ಮಾಣು ಜೀವಿಗಳಿಂದ ಕಾಪಾಡುವುದಕ್ಕೆ ನೆಲಬೇವು ಸಹಕಾರಿಯಾಗ್ತದೆ. ನೆಲಬೇವು ಪೌಡರ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಲಭ್ಯ ಇರ್ತದೆ. ಅಂತರ್ಜಾಲ ಮಾರುಕಟ್ಟೆಯಲ್ಲೂ ಕೂಡ ಇದನ್ನು ಕೊಂಡುಕೊಳ್ಳಬಹುದು. ನೆಲಬೇವು ನೇರವಾಗಿ ತಾಜಾವಾಗಿ ಲಭ್ಯವಿದ್ದಲ್ಲಿ ಅದನ್ನು ಕೂಡ ಬಳಸಬಹುದು. ಲಭ್ಯವಾದಾಗ ಸ್ವತಃ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು. ನಂತರ ಬೇಕಾದಾಗ ಬೇಕಾದ ಹಾಗೆ ಬಳಸಿಕೊಳ್ಬಹುದು.
1: ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿಎಸ್ ಪ್ರಸಾದ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: ಜನಪದ ಸಂಗೀತ ಗಮಲಾಬಾಯಿ, ವಾಸು ರಾಠೋಡ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

ಜನಪದ ಸಂಗೀತದಲ್ಲಿ ಗಮಲಾಬಾಯಿ ವಾಸು ರಾಠೋಡ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರುವುದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರುವುದು. ವಿಷಯ ನೆನಪಿನಲ್ಲಿ ಉಳಿದ ಕನಸು. ಕೇಳಿ ಮತ್ತೊಮ್ಮೆ ವಿಷಯ ನೆನಪಿನಲ್ಲಿ ಉಳಿದ ಕನಸು.

ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:35 ಕ್ಕೆ ಕನ್ನಡ ವಾರ್ತೆಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಬೆಂಗಳೂರು 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ದಾಖಲು. ಒಲೊಮೋಗ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಬಿಷ್ಕೇಕ್ನಲ್ಲಿ ಇರಾನ್ನ ಅಧ್ಯಕ್ಷ ಡಾ ಮಸೂದ್ ಪೆಜೆನ್ಶ್ಕಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉದ್ಭವಿಸಿರುವ ವಿದ್ಯಮಾನಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಈ ಪ್ರದೇಶದಲ್ಲಿ ಶಾಂತಿಯುತವಾಗಿ ವ್ಯವಹರಿಸಲು ಮಾತುಕತೆ ಮತ್ತು ಸಂವಾದ ಅವಶ್ಯಕ ಎಂದು ಪ್ರತಿಪಾದಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಜನಸಾಮಾನ್ಯರು ಮತ್ತು ಜನವಸತಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ನೌಕಾಯಾನದ ಮೇಲೆ ದಾಳಿ ನಡೆಸಬಾರದು ಎಂದು ಅಭಿಪ್ರಾಯಪಟ್ಟರು. ನಂತರ ಪ್ರಧಾನಿಯವರು ಕಿರ್ಗಿಸ್ ಗಣರಾಜ್ಯದ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಾಯಕರು ಪರಸ್ಪರ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಸಮ್ಮತಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರನ್ನು ಭೇಟಿ ಮಾಡಿದರು. ರಕ್ಷಣೆ, ಆರ್ಥಿಕತೆ, ಔಷಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಎರಡೂ ದೇಶಗಳ ಪರಸ್ಪರ ಸಹಯೋಗದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ಜವಳಿ ಮತ್ತು ಉಡುಪು ಕ್ಷೇತ್ರವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿರುವುದಲ್ಲದೆ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಒದಗಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಮೌಲ್ಯಗಳಲ್ಲಿ ಬೇರೂರಿಕೊಂಡೇ ವಿದ್ಯಾರ್ಥಿಗಳು ಜಾಗತಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನಕ್ಕೆ ಯುವಜನರು ಕೊಡುಗೆ ನೀಡಬೇಕು. ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಅರಸುವವರಾಗದೆ ಇತರರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವವರಾಗಬೇಕು ಎಂದು ಸಲಹೆ ನೀಡಿದರು. ಕಳೆದ 4 ದಶಕಗಳಲ್ಲಿ ರಾಷ್ಟೀಯ

0: ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದು ಇದರಿಂದ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ದೇಶದಲ್ಲಿ ಚಿಪ್ ಉತ್ಪಾದನಾ ಪರಿಸರ ವ್ಯವಸ್ಥೆ ಉತ್ತೇಜಿಸಲು ಕೇಂದ್ರ ಸರ್ಕಾರ ಇಂದು 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಯನ್ನು ಪ್ರಕಟಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್, ಮುಂಬರುವ ವರ್ಷಗಳಲ್ಲಿ ಭಾರತ ಜಾಗತಿಕ ಸೆಮಿಕಂಡರ್ ಉದ್ಯಮ ಮಾರುಕಟ್ಟೆಯ ಸುಮಾರು 10% ಹೊಂದುವ ಮೂಲಕ ಜಾಗತಿಕ ಸೆಮಿಕಂಡರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚಿನ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವೇಫರ್ ತಯಾರಿಕೆಯಿಂದ ಚಿಪ್ ಉತ್ಪಾದನೆಯವರೆಗೆ ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ದೇಶವನ್ನು ದೃಢವಾಗಿ ಅಳವಡಿಸಿಕೊಳ್ಳುವತ್ತ ಸರ್ಕಾರ ಗಮನಹರಿಸಿದೆ. ಮುಂಬರುವ ದಶಕಗಳಲ್ಲಿ ಪ್ರಮುಖ ಹೂಡಿಕೆಗಳಿಗೆ ಭಾರತ ಸೂಕ್ತ ತಾಣವಾಗಿದೆ ಎಂಬ ವಿಶ್ವಾಸವು ಜಾಗತಿಕ ಸೆಮಿಕಂಡರ್ ಉದ್ಯಮದ ಪಾಲುದಾರರಲ್ಲಿ ಇದೆ ಎಂದರು. ಜಾಗತಿಕ ಕೈಗಾರಿಕೆಗಳ ಉತ್ಪಾದನೆ ಮತ್ತು ವಿನ್ಯಾಸಕ್ಕಾಗಿ ಭಾರತವನ್ನು ಹೆಚ್ಚಾಗಿ ಅವಲಂಬಿಸಿವೆ. ಜಾಗತಿಕ ಸೆಮಿಕಂಡರ್ ಪೂರೈಕೆ ಸರಪಳಿಯ ಅನಿವಾರ್ಯ ಭಾಗವಾಗುವುದು ಭಾರತದ ಉದ್ದೇಶವಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಇದು ಅದ್ಭುತ ಸಾಧನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ತೈಲ ಬೆಲೆ ಏರಿಳಿತ, ಪೂರೈಕೆ ಸರಪಳಿ ಅಡಚಣೆಗಳು ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಈ ಸಾಧನೆಯು ದೇಶದ ಜನರ ಸಾಮೂಹಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಈ ಬಲವಾದ ಕಾರ್ಯಕ್ಷಮತೆಯ ಕೀರ್ತಿ ದೇಶದ ಜನರು ಮತ್ತು ಅವರ ಕಠಿಣ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಆರ್ಥಿಕತೆಯ ಚುರುಕಾದ ನಿರ್ವಹಣೆಯೊಂದಿಗೆ ಎನ್ಡಿಎ ಸರ್ಕಾರ ಕೈಗೊಂಡ ಸುಧಾರಣೆಗಳು ಫಲಿತಾಂಶಗಳನ್ನು ನೀಡುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ನಾಗರಿಕರಿಗೆ ಆರ್ಥಿಕ ಅವಕಾಶಗಳನ್ನು ಮತ್ತಷ್ಟು ವಿಸ್ತರಿಸಲು ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ಒಪ್ಪಂದ ವಿನಿಮಯ ಸಮಗೊಳಿಸಲು 4ನೇ ಇಂಡೋ ಜರ್ಮನ್ ಪರಿಸರ ಸಭೆ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಜರ್ಮನ್ ಪರಿಸರ ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸಲು, ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಮತ್ತು ಪ್ರಾಯೋಗಿಕ ಸಹಯೋಗವನ್ನು ಮುನ್ನಡೆಸಲು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಎರಡೂ ಕಡೆಯವರು ಚರ್ಚಿಸಲಿದ್ದಾರೆ. ಸಭೆಯಲ್ಲಿ ನೀತಿ ನಿರೂಪಕರು, ಖಾಸಗಿ ವಲಯದ ಪ್ರತಿನಿಧಿಗಳು, ಚಿಂತಕರು ಮತ್ತು ಇತರೆ ಪ್ರಮುಖರು ಪಾಲುದಾರರು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮುಂಬರುವ ಅವಧಿಗೆ ಕೈಗೊಳ್ಳಬೇಕಾದ ಆದ್ಯತೆಯ ಕಾರ್ಯಗಳು ಹಾಗೂ ಚಟುವಟಿಕೆಗಳನ್ನು ಪರಿಶೀಲಿಸಿದ ಅವರು, ಶಾಲಾ ಶಿಕ್ಷಣವನ್ನು ಮತ್ತಷ್ಟು ಪರಿಣಾಮಕಾರಿ, ಸುಲಭ ಲಭ್ಯ ಹಾಗೂ ಫಲಿತಾಂಶ ಆಧಾರವಾಗಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ಕಲಿಕೆಯನ್ನು ಬಲಪಡಿಸುವುದು, ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರತಿಯೊಂದು ಮಗು ಕಲಿಕೆಯ ಬೆಳವಣಿಗೆಯಲ್ಲಿ ಹಾಗೂ ಯಶಸ್ವಿಯಾಗಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದರ ಮೇಲೆ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಕಳೆದ ವಾರ ಸಂಭವಿಸಿದ ಭೀಕರ ಪ್ರವಾಹ ಮತ್ತು ಮಣ್ಣಿನ ಕುಸಿತದಿಂದ ಮೃತಪಟ್ಟವರ ಸಂಖ್ಯೆ 903 ಏರಿಕೆಯಾಗಿದ್ದು 4,000 ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಪ್ರವಾಹ ಪೀಡಿತ ನೇಪಾಳದ ಎಲ್ಲ 8 ಜಿಲ್ಲೆಗಳಿಂದ ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರವಾಹದಲ್ಲಿ ಸಿಲುಕಿರುವವರನ್ನು ರಕ್ಷಿಸಲು ರಕ್ಷಣಾ ತಂಡಗಳು ತೀವ್ರ ಕಾರ್ಯಾಚರಣೆ ನಡೆಸುತ್ತಿವೆ. ಒಟ್ಟು ಸುಮಾರು 21,000 ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಈ ನಡುವೆ ಪ್ರವಾಹದಲ್ಲಿ 6 ಜಲವಿದ್ಯುತ್ ಯೋಜನೆಗಳಲ್ಲಿ ಕನಿಷ್ಠ 933 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಿಬೆಟ್ನಲ್ಲಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 16 ಏರಿಕೆಯಾಗಿದ್ದು 546 ಮಂದಿ ಕಾಣೆಯಾಗಿದ್ದಾರೆ. ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಪಟ್ಟಣಗಳು ಮತ್ತು ಗ್ರಾಮಗಳ ಮೂಲಕ ಹಿಮ, ಬಂಡೆ, ಕೆಸರು ಮತ್ತು ಅವಶೇಷಗಳ ಭಾರೀ ಪ್ರವಾಹವೇ ಹರಿದು ಬಂದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ನೇಪಾಳ

0: ಆಯೋಜಿಸಿದ್ದ ರಾಯಭಾರ ಕಚೇರಿಯಲ್ಲಿ ಭಾರತ ಸರ್ಕಾರದ ಪರವಾಗಿ ಸಂತಾಪ ಸೂಚನಾ ಪುಸ್ತಕಕ್ಕೆ ಸಹಿ ಹಾಕಿದ್ದಾರೆ. ಈ ತಿಂಗಳ 26ರಂದು ಸಂಭವಿಸಿದ ಹಠಾತ್ ಪ್ರವಾಹದಿಂದ ಉಂಟಾದ ಅಮೂಲ್ಯ ಜೀವಗಳ ನಷ್ಟ ಮತ್ತು ದೊಡ್ಡ ಪ್ರಮಾಣದ ವಿನಾಶಕ್ಕೆ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಈ ನೈಸರ್ಗಿಕ ವಿಕೋಪವು ನೇಪಾಳದ ನಾಗರಿಕರ ಜೊತೆಗೆ ಭಾರತೀಯ ಪ್ರಜೆಗಳು ಸೇರಿದಂತೆ ಹಲವಾರು ವಿದೇಶಿ ಪ್ರಜೆಗಳ ಮೇಲೂ ಪರಿಣಾಮ ಬೀರಿದೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಭಾರತ ಸರ್ಕಾರ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಬಾಂಗ್ಲಾದೇಶದೊಂದಿಗೆ 30 ವರ್ಷಗಳ ಗಂಗಾ ಪದ್ಮ ನದಿ ನೀರು ಹಂಚಿಕೆ ಒಪ್ಪಂದವನ್ನು ನವೀಕರಿಸುವ ಮುನ್ನ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವಂತೆ ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಒಪ್ಪಂದ ಡಿಸೆಂಬರ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹೂಗ್ಲಿ ನದಿಯ ನೌಕಾಯಾನ ಹಾಗೂ ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನ ಹಡಗು ಸಂಚಾರವನ್ನು ರಕ್ಷಿಸಲು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಹರಿವು ಖಚಿತಪಡಿಸಿಕೊಳ್ಳಬೇಕು ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಒತ್ತಾಯಿಸಿದೆ. ಮಾಲ್ದಾ, ಮುರ್ಷಿದಾಬಾದ್ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ನದಿ ತೀರದ ಸವಕಳಿ, ಹೂಳು ತುಂಬುವಿಕೆ ಹಾಗೂ ಪ್ರವಾಹದ ಬಗ್ಗೆಯೂ ರಾಜ್ಯ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಜಕಿಯಾದಲ್ಲಿ ನಡೆದ ಡಬ್ಲ್ಯೂಟಿಟಿ ಫೀಡರ್ ಓಲೊಮೋಕ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಅಂಕುರ್ ಭಟ್ಟಾಚಾರ್ಜಿ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ವಿಶ್ವದ 78ನೇ ಕ್ರಮಾಂಕದ ಅಂಕುರ್ ಸಿಂಗಲ್ಸ್ ಫೈನಲ್ನಲ್ಲಿ 3ನೇ ಶ್ರೇಯಾಂಕದ ಸ್ಲೊವೇನಿಯಾದ ಡೆನಿ ಕೌಸಲ್ ಅವರನ್ನು 3-1 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದೇ ವೇಳೆ ಅಂಕುರ್ ಹಾಗೂ ಆಕಾಶ್ ಪಾಲ್ ಜೋಡಿಯು ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಫೈನಲ್ನಲ್ಲಿ ಹಂಗೇರಿಯ ಸಿಸಾಬಾ ಆಂದ್ರಾ ಸಂತೋಷಿ ಮತ್ತು ಪೋಲೆಂಡ್ನ ಅಲನ್ ಕುಲ್ಚಿಕಿ ಜೊಲೆಸ್ಕಿ ಜೋಡಿಯನ್ನು 3-1 ಅಂತರದಿಂದ ಸೋಲಿಸಿದರು. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಇಂದು ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 307 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,957 ಅಂಕಗಳು ದಾಖಲಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇ.7.8% ದಾಖಲು. ಒಲೊಮೋಕ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಾಹಿತ್ಯದಲ್ಲಿ ಗ್ರಾಮ ಜೀವನ, ಈ ಕುರಿತು ಮಾತನಾಡುತ್ತಾರೆ ಡಿಬಿ ಢಂಗ್.
2: ಆಕಾಶವಾಣಿ
3: ಮುಂಜಾನೆ ಮಂಜಲ್ಲ ಚಂದಾಗೈತೆ, ಮುಂಜಾನೆ ಮಂಜಲ್ಲ ಚಂದಾಗೈತೆ.
2: ಸಾಹಿತ್ಯದಲ್ಲಿ ಗ್ರಾಮ ಜೀವನ, ಈ ಕುರಿತು ಮಾತನಾಡುತ್ತಾರೆ ಡಿಬಿ ಢಂಗ್ ಅವರು.
3: ಚಂದಾಗೈತೆ
4: ಸಾಹಿತ್ಯದಲ್ಲಿ ಗ್ರಾಮ ಜೀವನ ತಿಳಿಯೋದಕ್ಕಿಂತ ಮೊದಲು ಗ್ರಾಮ ಜೀವನ ಕುರಿತು ಕೆಲವು ಮಾತುಗಳನ್ನು ಹೇಳುವುದು ಅವಶ್ಯಕ. ಗ್ರಾಮ ಜೀವನ ಎಂದಾಕ್ಷಣ ಹಳ್ಳಿಗಳಲ್ಲಿ ಒಕ್ಕಲುತನ ಮಾಡುವ ರೈತರ ಬದುಕಿನ ಚಿತ್ರ ಸಹಜವಾಗಿ ನಮ್ಮೆದುರಿಗೆ ಬಂದು ನಿಲ್ಲುತ್ತದೆ. ಪ್ರತಿದಿನ ರೈತರು ಹೊಲಗಳಿಗೆ ಹೋಗುವುದು, ಹಂಗಾಮಿಗೆ ತಕ್ಕಂತೆ ನೇಗಿಲು ರಂಟೆ ಕುಂಟೆ ಉಳುವುದು, ಬೆಳೆಯ ಬೀಜಗಳನ್ನು ಬಿತ್ತುವುದು, ಕಳೆ ತೆಗೆಯುವುದು, ಕಪಲಿ ಹೊಡೆದು ಬೆಳೆಗಳಿಗೆ ನೀರು ಹಾಯಿಸುವುದು, ಜೋಳದ ಬೆಳೆಯ ಹೊಡೆ ತೆರೆದಾಗ ಹಕ್ಕಿಗಳು ತಿನ್ನದಂತೆ ಕವಣಿ ಕಲ್ಲು ಬೀಸುವುದರ ಮೂಲಕ ದಿನವಿಡೀ ಕಾಯುವುದು, ಹೊಲದಲ್ಲಿ ಕಣ ಮಾಡಿ ಹಂತಿ ಹೊಡೆದು ರಾಶಿ ಮಾಡುವುದು, ಬೆಳೆದ ಕಬ್ಬನ್ನು ಗಾಣ ಹೂಡುವುದರ ಮೂಲಕ ಬೆಲ್ಲ ತಯಾರಿಸುವುದು, ಸಾಕಿದ ದನಕರು ಕುರಿ ಮೇಕೆಗಳನ್ನು ಮೇಯಿಸಲು ಹೊಲಗದ್ದೆಗಳಿಗೆ ಹೊಡೆದುಕೊಂಡು ಹೋಗುವುದು, ಇದೆಲ್ಲ ಒಂದು ರೀತಿಯದಾದರೆ ಮನೆಗೆ ರಾಶಿ ಮಾಡಿ ತಂದ ಕಾಳು ಧಾನ್ಯಗಳನ್ನು ಕುಟ್ಟುವುದು ಬೀಸುವುದು ಮಾಡುವುದಲ್ಲದೆ ಜೊತೆಗೆ ಹಾಡು ಹಾಡುವುದು ಮತ್ತೊಂದು ರೀತಿಯಲ್ಲಿ ಕಾಣುತ್ತೇವೆ. ಇದೆಲ್ಲದರ ಜೊತೆಗೆ ಉಡುಗೆ ತೊಡುಗೆ ನಡೆ ನುಡಿ ಆಚಾರ ವಿಚಾರ ಹಬ್ಬಗಳ ಆಚರಣೆಗಳೊಂದಿಗೆ ಇರುವ ವಿಶಿಷ್ಟವಾದ ಸಂಸ್ಕೃತಿಯನ್ನು ಮರೆಯುವಂತಿಲ್ಲ. ಅಲ್ಲದೆ ಹಳ್ಳಿಗಳಲ್ಲಿ ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಬುಗುರಿ ಚಿನ್ನಿದಾಂಡು ಗೋಲಿ ಮೊದಲಾದವುಗಳು ಸಹ ವಿಶಿಷ್ಟವೆನಿಸುವಂಥವುಗಳಾಗಿವೆ. ಅದರಲ್ಲೂ ಬಯಲಾಟ ಭಜನೆಯಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹಳ್ಳಿಗಳಲ್ಲಿ ನಡೆದು ಬಂದದ್ದು ಒಂದು ದೊಡ್ಡ ಪರಂಪರೆಯೇ ಎಂದು ಹೇಳಬೇಕು. ಇಂಥದ್ದೆಲ್ಲವನ್ನು ಅನುಭವಿಸಿದ ಜನ ಗ್ರಾಮೀಣ ಜೀವನವನ್ನು ಬಿಟ್ಟುಕೊಡದೇ ಇರಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ನಮ್ಮೂರ ಹಳ್ಳಿ ನಮಗೆ ಪಾಡ ಯತಕವ್ವ ಹುಬ್ಬಳ್ಳಿದ

ಧಾರವಾಡ. ಊರ ಮುಂದ ತಿಳಿನೀರಿನ ಹಳ್ಳ, ಊರ ಮುಂದ ತಿಳಿನೀರಿನ ಹಳ್ಳ, ಬೇವು ಮಾವು ಹುಲುಗಲ ಮರಚಳ್ಳ, ದಂಡಿ ಗುಂಟ ನೋಡು ನೆಳ್ಳ ನೆಳ್ಳ. ನೀರ ತರುವಾಗ ಗೆಣಿತಾರ ಜೋಡ, ನೀರ ತರುವಾಗ ಗೆಣಿತಾರ ಜೋಡ, ಯತಕವ್ವ ಹುಬ್ಬಳ್ಳಿ ಧಾರವಾಡ ಎನ್ನುವ ಬೆಟಗೇರಿ ಕೃಷ್ಣ ಶರ್ಮರ ಈ ಹಾಡು ನೆನಪಾಗುತ್ತದೆ. ಆಧುನಿಕತೆಯ ಸೂಗಿನಲ್ಲಿ ವಾಸ್ತವದ ಬದುಕು ಅನುಭವಿಸುವ ವಂಚಿತ ಸಮುದಾಯದ ನೋವು ನಿರಾಸೆಗಳನ್ನು ಈ ಮೂಲಕ ಅಭಿವ್ಯಕ್ತಿಸುವ ಕವಿ ಗ್ರಾಮ ಸಂಸ್ಕೃತಿಯ ತಾಜಾತನ ಅದರ ಸಹಜತೆಗೆ ಮಾರುಹೋಗಿ ಅದರಲ್ಲಿ ಬದುಕಿನ ಅಂತಿಮ ಸಾರ್ಥಕತೆಯನ್ನು ಪ್ರಕಟಿಸಿದ್ದಾರೆ. ಇಂಥ ಗ್ರಾಮೀಣ ಜೀವನದ ಚಿತ್ರಗಳು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಮೂಡಿಬಂದದ್ದಾಗಿದೆ. ಪ್ರತಿದಿನ ರೈತರು ಬೆಳಗಿನ ಜಾವದಲ್ಲಿ ಎದ್ದು ಹೊಲಕ್ಕೆ ಹೋಗುವಾಗ ಮುಂಗೋಳಿ ಕೂಗ್ಯಾವ ಮೋಡ ಕೆಂಪೇರ್ಯಾವ, ಮುಂಗೋಳಿ ಕೂಗ್ಯಾವ ಮೋಡ ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವು ಎಂದೆಲ್ಲ ಹಾಡುತ್ತಾ ದೇವರ ಸ್ಮರಣೆ ಮಾಡುತ್ತಾ ಹೊಲಗಳಿಗೆ ಹೋಗುವುದನ್ನು ನಾವು ನೋಡಿದ್ದಾಗಿದೆ. ಇದೇ ಸಂದರ್ಭದಲ್ಲಿ ಬುತ್ತಿ ಗಂಟು ತೆಗೆದುಕೊಂಡು ಹೋಗುವುದು ಮೊದಲಿನಿಂದಲೂ ಬಂದ ವಾಡಿಕೆಯ ಸಂದರ್ಭವನ್ನು ಬೆಟಗೇರಿ ಕೃಷ್ಣ ಶರ್ಮರು ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗೋದಕ್ಕೆ ಬುತ್ತಿ ತೋಗೊಂಡು ಹೋಗ್ತೀನಿ ಹೊಲಕ್ಕೆ ಎಂದು ಬೆಳವಲ ಒಕ್ಕಲತಿಯನ್ನು ಒಪ್ಪದ್ಯದಲ್ಲಿ ಒಡಮೂಡಿಸಿದ್ದು ವಿಶೇಷವಾಗಿದೆ. ದಿನ ದನ ಮೇಯ್ತಾವ ಸೆಗಣಿ ಹಾಕ್ತಾವ, ದನ ಕಾಯವರು ದನ ಕಾಯ್ತಾರ, ದಿನ ದನ ಮೇಯ್ತಾವ ಸೆಗಣಿ ಹಾಕ್ತಾವ, ದನ ಕಾಯವರು ದಿನ ಕಾಯ್ತಾರ, ಸೆಗಣಿ ಎತ್ತವರು ದಿನ ಎತ್ತಾರ, ಹಾಲು ಕುಡಿಯವರು ದಿನ ಕುಡಿತಾರ, ಜನ ಏನು ದನ ಏನು ಕಾಯ್ದಂಗೆ ಇರ್ತಾರ ಎನ್ನುವುದು ಡಾಕ್ಟರ್ ದ ರಾ ಬೇಂದ್ರೆಯವರ ಲೋಕರೂಢಿ ಪದ್ಯದಲ್ಲಿ ಗ್ರಾಮ ಜೀವನ ಸುಖ ದುಃಖದ ಪ್ರತಿಬಿಂಬ ರೂಪಗೊಂಡಿದೆ. ಹಾಗೆಯೇ ಕುವೆಂಪು ಅವರ ನೇಗಿಲ ಯೋಗಿ ಕವನವನ್ನು ಗಮನಿಸಿದಾಗ ನೇಗಿಲ ಹಿಡಿದ ಹೊಲದೊಳು ಉಳುತ್ತಾ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನು ಬಯಸದ ಸೇವೆಯ ಪೂಜೆಯು ಫಲವನು ಬಯಸದ ಸೇವೆಯ ಪೂಜೆಯು ಕರ್ಮವ ಇಹಪರ ಸಾಧನವು ಎನ್ನುವ ಸಾಲಗಳು ರೈತನ ಬದುಕಿನ ಆಗುಹೋಗುಗಳನ್ನು ಬಿಂಬಿಸುವಲ್ಲಿ ಯಶಸ್ವಿಯಾಗಿವೆ. ನಮ್ಮೂರ ಗುಡ್ಡ ದೋರೆಯ ಬದಿಯ ಕಿರುಹಳ್ಳ, ನಮ್ಮೂರ ಗುಡ್ಡ ದೋರೆಯ ಬದಿಯ ಕಿರುಹಳ್ಳ, ಸುವಿಶಾಲ ಆಲ ಎಲೆವಳ್ಳಿ ತೋಟ, ಸುವಿಶಾಲ ಆಲ ಎಲೆವಳ್ಳಿ ತೋಟ, ಈಶ್ವರನ ಗುಡಿ ಕಲ್ಲು ಕಟ್ಟೆ ಮಾದರ ಕೀರಿ, ಈಶ್ವರನ ಗುಡಿ ಕಲ್ಲು ಕಟ್ಟೆ ಮಾದರ ಕೀರಿ, ಕೆಮ್ಮರಡಿ ಏನೆಲ್ಲ ಎಂಥ ನೋಟ ಎನ್ನುವ ಡಾಕ್ಟರ್ ಚನ್ನವೀರ ಕಣಿವೆಯವರ ಭಾವಜೀವಿಯ ಈ ಸಾಲುಗಳು ಹಳ್ಳಿಯ ಸೊಗಸನ್ನು ವರ್ಣಿಸಿದ್ದಲ್ಲದೆ ಜೋಳದ ಪೈರು ಹೊಡೆಹಾಯ್ದು ಹೊಂದೆಲೆ ದೂಗೆ ಅಕ್ಕಡಿಯ ಬಳ್ಳಿಗಳು ಹುಲುಸಾಗಿರೆ, ಅಕ್ಕಡಿಯ ಬಳ್ಳಿಗಳು ಹುಲುಸಾಗಿರೆ, ಬನ್ನಿ ಗಿಡದಲ್ಲಿ ತತ್ರಾಣಿ ತಣ್ಣೀರ, ಬನ್ನಿ ಗಿಡದಡಿಯಲ್ಲಿ ತತ್ರಾಣಿ ತಣ್ಣೀರ ಕುಡಿದು ಬುತ್ತಿಯ ನೊಂಡ, ಬನ್ನಿ ಗಿಡದಲ್ಲಿ ತತ್ರಾಣಿ ತಣ್ಣೀರ ಕುಡಿದು ಬುತ್ತಿಯ ನೊಂಡ ಎಂದೆಲ್ಲ ಹೇಳುವುದು ಗ್ರಾಮ ಜೀವನದ ನೆಮ್ಮದಿಯ ನೈಜ ಚಿತ್ರಣ ಹೊರಹೊಮ್ಮಿದೆ. ಇಂಥ ಸಂದರ್ಭದಲ್ಲಿ ಚಂದ್ರಶೇಖರ ಕಂಬಾರರ ಶಿವಾಪುರ, ಚಂಪಾ ಅವರ ಹತ್ತಿಮುತ್ತೂರು, ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಯಾದವಾಡ, ಹೀಗೆ ಇನ್ನೂ ಅನೇಕ ಕವಿಗಳು ತಾವು ಹುಟ್ಟಿ ಬೆಳೆದು ಅನುಭವಿಸಿದ ಹಳ್ಳಿಗಳ ನೈಜ ಚಿತ್ರಗಳಿಗೆ ಕಾವ್ಯದ ರೂಪ ಕೊಟ್ಟದ್ದಾಗಿದೆ. ಇದೆಲ್ಲದರೊಂದಿಗೆ ಕಾದಂಬರಿಗಳ ಬಗ್ಗೆ ಯೋಚಿಸಿದಾಗ ಕನ್ನಡ ಸಾರಸ್ವತ ಲೋಕದ ಅನೇಕ ಕಾದಂಬರಿಗಳಲ್ಲಿ ಲೇಖಕರು ತಮ್ಮ ಗ್ರಾಮೀಣ ಬದುಕಿನ ಅನುಭವಗಳನ್ನು ಹಿಡಿದಿರಲು ಯತ್ನಿಸಿದ್ದಾಗಿದೆ. ನಾನೀಗ ಕೆಲವು ಉದಾಹರಣೆಗಳ ಮೂಲಕ ಗ್ರಾಮೀಣ ಜೀವನಕ್ಕೆ ಸಂಬಂಧಿಸಿದ ಕಾದಂಬರಿಗಳ ಕುರಿತು ಹೇಳಲು ಪ್ರಯತ್ನಿಸುತ್ತೇನೆ. ಡಾಕ್ಟರ್ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯು ಅವರೇ ಹೇಳಿದಂತೆ ತಮ್ಮ ಊರಿನ ಬಡತನದ ಬಾಳ್ವೆಯ ಕಥೆಯನ್ನು ವಸ್ತುವನಾಗಿಸಿ ಮಾಡಿಕೊಂಡಿದ್ದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯಮ ವರ್ಗಗಳ ಸ್ಥಿತಿಗತಿಗೆ ಸಂಬಂಧಿಸಿದಂತೆ ಸಾಮಾಜಿಕ ಪ್ರಕ್ರಿಯೆಯ ನೋಟಗಳು ಎದ್ದು ಕಾಣುವಂತಿವೆ. ಗ್ರಾಮ ಜೀವನದ ಒಳನೋಟಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಿಂಬಿಸುವ ಮತ್ತೊಂದು ಕಾದಂಬರಿ ರಾವ್ ಬಹದ್ದೂರರ ಗ್ರಾಮಾಯಣ. ಈ ಕಾದಂಬರಿಯು ಹೆಸರಿಗೆ ತಕ್ಕಂತೆ ಕೃಷ್ಣಾ ನದಿ ತೀರದಲ್ಲಿರುವ ಪಾದಳ್ಳಿ ಗ್ರಾಮದಲ್ಲಿ ನಡೆದ ಸನ್ನಿವೇಶಗಳ ಕಥೆಯಾಗಿ ನಿಂತಿದೆ. ಹಳ್ಳಿಗಳಲ್ಲಿರುವ ಗೌಡ ಕುಲಕರ್ಣಿ ತಲಾಟಿ ಅಷ್ಟೇ ಅಲ್ಲ, ಊರಿನ ರೈತರು ಗುಡಿ ಗುಂಡಾರಗಳಲ್ಲಿ ಹರಟೆ ಹೊಡೆಯುವ ಪಾತ್ರಗಳು ಸೊಗಸಾದ ರೀತಿಯಲ್ಲಿ ಕಾದಂಬರಿದ್ದಕ್ಕೂ ಹರಿದು ಬಂದಿವೆ. ಇವೆಲ್ಲದರ ಜೊತೆಗೆ ಹಳ್ಳಿಯಲ್ಲಿನ ನಡೆಯುವ ಜಾತ್ರೆ ಉತ್ಸವ ಕೊಲೆ ಸುಲಿಗೆಯಂಥ ಅನೇಕ ಘಟನೆಗಳನ್ನು ಚಿತ್ರಿಸುವಲ್ಲಿ ಈ ಕಾದಂಬರಿ ಯಶಸ್ಸನ್ನು ಹೊಂದಿದೆ. ಇದೇ ದೇಶೀಯ ಪರಂಪರೆಯಲ್ಲಿ ಮೂಡಿಬಂದ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕಾದಂಬರಿಯು ಕೂಡ ಗ್ರಾಮ ಜೀವನದ ಅಂಶಗಳನ್ನು ಹೊಂದಿದೆ. ಬೆಳಗಾವಿ ಜಿಲ್ಲೆಯ ಶೇಡಿವಾಳ ಗ್ರಾಮದಲ್ಲಿ ವಾಸವಾಗಿದ್ದ ಅಣ್ಣಾರಾಯರು ಅಥಣಿ ಐನಾಪುರ ಹಾರುಗೇರಿ ತೇರದಾಳ ಗ್ರಾಮಗಳ ಪರಿಸರದಲ್ಲಿ ಬರುವ ಜೈನ ಸಮಾಜದ ಆಗುಹೋಗುಗಳನ್ನು ಪ್ರಾದೇಶಿಕ

0: ಪ್ರಾದೇಶಿಕ ಭಾಷೆಯ ಮೂಲಕ ಯಥಾವತ್ತಾಗಿ ನಿರೂಪಿಸಿದ್ದು ಗಮನಾರ್ಹವಾಗಿದ್ದಲ್ಲದೆ ಜೈನ ಸಮಾಜದ ನಂಬಿಕೆ ಆಚರಣೆಗಳು ಸಹಜವಾಗಿ ಈ ಕಾದಂಬರಿಯಲ್ಲಿ ಮೂಡಿ ಬಂದದ್ದನ್ನು ಗುರುತಿಸಬಹುದಾಗಿದೆ. ಇಂಥದರಲ್ಲಿ ನಿರಂಜನರ ಮೃತ್ಯುಂಜಯ ಕಾದಂಬರಿಯನ್ನು ಗಮನಿಸಿದಾಗ ಇಲ್ಲಿಯೂ ಸಹ ಜಮೀನ್ದಾರಿ ಪದ್ಧತಿಯಲ್ಲಿರುವ ಹೊಲದೊಡೆಯ ಹಾಗೂ ರೈತರಿಗೆ ಸಂಬಂಧಿಸಿದ ಘಟನಾವಳಿಗಳು ಮೈದಾಳೆದ್ದು ಕಂಡುಬರುತ್ತವೆ. ಇದೇ ರೀತಿಯಾಗಿ ಸಿಎನ್ ಜಯಲಕ್ಷ್ಮೀ ದೇವಿಯವರ ಗ್ರಾಮಲೀಲೆ ಕಾದಂಬರಿಯಲ್ಲಿ ಹಳ್ಳಿಗರ ಆಚಾರ ವ್ಯವಹಾರ ನಡೆನುಡಿಗಳ ಕುರಿತು ನೈಜ ಚಿತ್ರಣ ಈ ಕಾದಂಬರಿಯ ಉದ್ದೇಶವೆಂದು ಲೇಖಕಿಯರೇ ಹೇಳಿದ್ದು ಸ್ಪಷ್ಟವೆನಿಸುತ್ತದೆ. ಇನ್ನು ಮುಂದೆ ಕಥೆಗಳಲ್ಲಿ ಬರುವ ಗ್ರಾಮೀಣ ಜೀವನ ಕುರಿತಂತೆ ಅವಲೋಕಿಸಿದಾಗ ಸಹಜವಾಗಿ ನಮಗೆ ನೆನಪಿಗೆ ಬರುವ ಲೇಖಕರು ಬಸವರಾಜ್ ಕಟ್ಟಿಮನಿ, ಶಾಂತರಸ, ಕೃಷ್ಣಮೂರ್ತಿ ಪುರಾಣಿಕ್, ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್, ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ, ಡಾಕ್ಟರ್ ವೀಣಾ ಶಾಂತೇಶ್ವರ್, ದೂನಿಂ ಬೆಳಗಲಿ ಮೊದಲಾದವರು. ಮೊದಲಿಗೆ ಬಸವರಾಜ್ ಕಟ್ಟಿಮನಿಯವರ ಕಥೆಗಳನ್ನು ಗಮನಿಸಿದಾಗ ಪೈಲ್ವಾನನ ಪ್ರೀತಿ, ಜೋಳದ ಬೆಳೆಯ ನಡುವೆ, ಇಂಥ ಅನೇಕ ಕಥೆಗಳಲ್ಲಿ ಹಳ್ಳಿಯ ಪರಿಸರದ ಜೀವನ ಹಾಸುಹೊಕ್ಕಾಗಿದೆ. ಹಳ್ಳಿಗಳಲ್ಲಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕುಸ್ತಿ ಸ್ಪರ್ಧೆಗಳು ನಡೆಯುವುದು ಸಹಜ. ಇಂಥ ಸಂದರ್ಭದ ಕುಸ್ತಿ ಪಟುಗಳಿಬ್ಬರ ತಾಕತ್ತು ಗೆಲುವಿನತ್ತ ಇರುವ ಒಲವು ನಿಲುಗಳು ಪೈಲ್ವಾನನ ಪ್ರೀತಿ ಕಥೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿಬಂದುದಲ್ಲದೆ ಕುತೂಹಲ ಕೆರಳಿಸುವಂತಿವೆ. ಶಾಂತರಸರ ಬೆಸ್ತು ಕಥೆಯಲ್ಲಿ ಇಡಿಯಾಗಿ ಗ್ರಾಮದ ಜೀವನದ ವಾತಾವರಣ ಮೈದಾಳಿದ್ದು ವಿಶಿಷ್ಟವೆನಿಸುತ್ತದೆ. ಮೈನಾಪುರ ಕ್ರಾಸಿನಲ್ಲಿದ್ದ ಚಿಕ್ಕ ಗುಡಿಸಲುಗಳ ಬದಿಯಲ್ಲಿ ಮಣ್ಣಿನಿಂದ ಕಟ್ಟಿದ ಹೋಟೆಲೊಂದರಲ್ಲಿ ಗಿರೀಶನ ಆಗಮನ. ಅಂಥದರಲ್ಲಿ ಪಕ್ಕದ ಹಳ್ಳಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿ ಬಂದ ನರ್ತಕಿ, ಗಾಯಕಿ, ಚಂದ್ರಸಾನಿ ಹಾಗೂ ಸಂಗಡಿಗರನ್ನು ಅದೇ ಹೋಟೆಲ್ನಲ್ಲಿ ಕಂಡದ್ದು ಊರಿಗೆ ಹೋಗಲು ಬಸ್ ಸಿಗದ ಕಾರಣ ಅಲ್ಲಿಯೇ ಎಲ್ಲರೂ ಪರಸ್ಪರ ಪರಿಚಯವಾಗಿ ಮನರಂಜನೆ ಮಾಡುತ್ತಾ ಬೆಳಗಿನವರೆಗೆ ಕಾಲ ಕಳೆದದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಕತೆ ಮೂಡಿಬಂದದ್ದು ಗ್ರಾಮ ವಾಸ್ತವ್ಯಕ್ಕೊಂದು ಕೈಗನ್ನಡಿಯಾಗಿ ನಿಂತಿದೆ. ಹಾಗೆಯೇ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜರ ಒಂದು ಬೇವಿನ ಮರದ ಕತೆ ಅವರ ಹುಟ್ಟೂರಾದ ಅಬ್ಬಿಗೇರಿಯ ಪರಿಸರಕ್ಕೆ ತಕ್ಕಂತೆ ಗುಡಿ, ಗುಂಡಾರ, ಚಾವಡಿ, ಕೆರೆ, ಊರಿನ ಮಧ್ಯದಲ್ಲಿರುವ ಬೇವಿನ ಮರದ ಸುತ್ತಲಿನ ವಾತಾವರಣ, ಹೀಗೆ ಎಲ್ಲ ರೀತಿಯಿಂದಲೂ ಗ್ರಾಮೀಣ ಬದುಕಿನ ಚಿತ್ರಗಳನ್ನು ಹೊಂದಿದ್ದು ಅವರ ಅನುಭವದ ಪ್ರಾಮಾಣಿಕತೆಯನ್ನು ಗುರುತಿಸಬಹುದಾಗಿದೆ. ಡಾಕ್ಟರ್ ವೀಣಾ ಶಾಂತೇಶ್ವರರ ಕಾಯುತ್ತಲಿದ್ದ ಕರಿಯ ಕಥೆಯಲ್ಲಿ ಹಳ್ಳಿ ಸಾಹುಕಾರನ ಮನೆಯಲ್ಲಿ ಜೀತದಾಳಾಗಿದ್ದ ಕರಿಯ ತನ್ನ ಮಗಳನ್ನು ನೋಡಿಕೊಳ್ಳುವ ದುಸ್ಥಿತಿಯ ಬದುಕಿನ ನೈಜ ಚಿತ್ರ ಕಥೆಯಾಗಿ ನಿಂತದ್ದು ಮಾರ್ಮಿಕವಾಗಿದೆ. ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಸಹ ತಮ್ಮ ಮಾವ ಮತ್ತು ಇತರ ಕಥೆಗಳಲ್ಲಿ ತಮ್ಮ ಹುಟ್ಟೂರಾದ ಯಾದವಾಡದ ಪರಿಸರದೊಂದಿಗೆ ಮಾವನ ಜೊತೆಗಿರುವ ಒಡನಾಟ ಸಂಬಂಧಗಳೆಲ್ಲವೂ ಗ್ರಾಮೀಣ ಪರಿಸರದೊಂದಿಗೆ ನಿರೂಪಿಸುವಲ್ಲಿ ಯಶಸ್ವಿಯಾಗಿದೆ.
1: ಮೋಡದ ದಂಡು ಓಡೋಡ ಕಂಡು ರಂಗೋಲಿ ವೈನಾಗಿ ಬರೆದಂಗೈತೆ.
2: ಸಾಹಿತ್ಯದಲ್ಲಿ ಗ್ರಾಮ ಜೀವನ ಮಾತನಾಡಿದವರು ಡಿಬಿ ಢಂಗ್ ಅವರು.
1: ರಂಗೋಲಿ ವೈನಾಗಿ ಬರೆದಂಗೈತೆ, ಆಕಾಶದ ಬದಿಗೆ ಗುಡ್ಡಾದ ತುದಿಗೆ.
2: ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್.
1: ಮೈದುಂಬಿ ಮನಸೋತು ಮೆರೆದಂಗೈತೆ, ಮೈದುಂಬಿ ಮನಸೋತು ಮೆರೆದಂಗೈತೆ.
2: ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
1: ಮುಂಜಾನೆ ಮಂಜಲ್ಲ ಚಂದಾಗೈತೆ.
2: ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಕೊಳಪಾಗೈತೆ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ, ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ

ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆಯಾಗುತ್ತಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ಪ್ರಮುಖ ಮಳೆ ನಕ್ಷತ್ರಗಳ ಬಗ್ಗೆ ಇರೋ ಗಾದೆಗಳು ಹಾಗೂ ಕೃಷಿಯ ಮಹತ್ವದ ಬಗ್ಗೆ ಹೇಳೋದಾದರೆ, ಅಶ್ವಿನಿ ಮಳೆ ಬಿದ್ದರೆ ಅರಿಶಿನಕ್ಕೆ ಮೇಲು, ಜೊತೆಗೆ ಬಿಸಿಲಿನ ಬೇಗೆಯ ನಡುವೆ ಬರುವ ಮುಂಗಾರು ಪೂರ್ವ ಮಳೆ ಇದು. ಭರಣಿಯ ಮಳೆಯಾದರೆ ಧರಣಿಯೆಲ್ಲ ಬೆಳೆ. ಇದು ಭೂಮಿಯನ್ನು ಬಿತ್ತನೆಗೆ ಹದಗೊಳಿಸಲು ಸೂಕ್ತವಾದ ಮಳೆ. ಕೃತಕ ಮಳೆ ಕಾದರೆ ಗದ್ದೆಗೆ ಒಳ್ಳೆಯದು. ಇಲ್ಲಿ ಭೂಮಿ ಕಾಯುವುದು ಪ್ರಕೃತಿ ಸಮತೋಲನಕ್ಕೆ ಅಗತ್ಯ. ಹಾಗೆ ಹಲವಾರು ಮಳೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ಗಾದೆಗಳನ್ನು ನೋಡೋದಾದರೆ, ರೋಹಿಣಿ ಮಳೆ ಓಣಿಯೆಲ್ಲ ಕೆಸರು, ಮೃಗಶಿರೆಯಲ್ಲಿ ಮಿಸುಕಾಡದೆ ನೆರೆ ಬಂತು, ಆರಿದ್ರ ಮಳೆ ಆಗದೆ ಗುಡುಗಿದರೆ ಆರು ಮಳೆ ಆಗಲ್ಲ, ಆಶ್ಲೇಷ ಮಳೆ ಬಿದ್ದು ಸಸಿಲೆ ಬೆಟ್ಟಕ್ಕೇರಿತು, ಹುಬ್ಬೆ ಮಳೆಯಲ್ಲಿ ಹುಬ್ಬೆತ್ತಲೂ ಆಗಲ್ಲ, ಚಿತ್ತ ಮಳೆ ವಿಚಿತ್ರ ಬೆಳೆ, ಸ್ವಾತಿ ಮಳೆ ಮುತ್ತಿನ ಬೆಳೆ, ಹೀಗೆ ಮಳೆ ನಕ್ಷತ್ರಗಳಿಗೆ ಸಂಬಂಧಿಸಿದ ಹಲವು ಗಾದೆಗಳನ್ನು ನಾವು ಕಾಣ್ಬೋದು. ಈಗ ಕೇಳಿ ಬಣ್ಣದ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮಳೆ ಬಗ್ಗೆ ಹಾಗೂ ಮಳೆ ನಕ್ಷತ್ರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಮಳೆ ಹೆಚ್ಚಾದರೂ ಕಷ್ಟ ಆಗುತ್ತೆ, ಮಳೆ ಕಡಿಮೆ ಬಂದರೂ ಕಷ್ಟ ಆಗುತ್ತೆ. ಇದನ್ನೇ ನಾವು ಅತಿವೃಷ್ಟಿ, ಅನಾವೃಷ್ಟಿ ಅಂತ ಕರಿತೀವಿ. ಇನ್ನು ಅತಿವೃಷ್ಟಿ ಅಂದರೆ ಅತಿಯಾದ ಮಳೆ ಹಾಗೂ ಪ್ರವಾಹ, ಮತ್ತು ಅನಾವೃಷ್ಟಿ ಮಳೆಯ ಅಭಾವ ಹಾಗೂ ಬರಗಾಲ. ಇವೆರಡೂ ಪ್ರಕೃತಿಯ ತೀವ್ರತರದ ಹವಾಮಾನ ವೈಪರೀತ್ಯಗಳಾಗಿದ್ದು ಕೃಷಿ, ಆರ್ಥಿಕತೆ ಮತ್ತು ಮಾನವ ಜೀವನದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತವೆ. ಅತಿವೃಷ್ಟಿ ಅಂದರೆ ನಿರ್ದಿಷ್ಟವಾದ ಅವಧಿಯಲ್ಲಿ ನದಿ, ಕೊಳ್ಳ ಅಥವಾ ಆಯಾ ಪ್ರದೇಶದ ಸಾಮರ್ಥ್ಯಕ್ಕಿಂತ ಅತಿಯಾಗಿ ಬೀಳೋ ಮಳೆ. ಇನ್ನು ಅನಾವೃಷ್ಟಿ ಅಂದರೆ ದೀರ್ಘಕಾಲದವರೆಗೆ ಮಳೆಯಾಗದೆ ಕುಡಿಯಲು ಮತ್ತು ಕೃಷಿಗೆ ನೀರಿಲ್ಲದಂಥ ಸ್ಥಿತಿ. ಈಗ ಕೇಳಿ ಮೊದಲ ಸಲ ಚಿತ್ರದ ಗೀತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ಜೆಸ್ಸಿ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಹರಿಚರಣ್ ಅವರ ಧ್ವನಿ, ಹರಿಚರಣ್ ಹಾಗೂ ಸಮನ್ವಿತಾ ಶರ್ಮಾ ಅವರ ಧ್ವನಿಗಳಲ್ಲಿ, ಪವನ್ ಒಡೆಯರ್ ಅವರ ಸಾಹಿತ್ಯ, ಅನೂಪ್ ಸೀಲಿನ್ ಅವರ ಸಂಗೀತ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಚಿತ್ರಗೀತೆಗಳು ರಾಜೇಶ್ ಕೃಷ್ಣನ್ ಹಾಗೂ ದಿವ್ಯಾ ರಾಘವನ್ ಅವರ ಧ್ವನಿಯಲ್ಲಿ ನನ್ ಲವ್ ಮಾಡ್ತೀಯಾ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಮೈಸೂರು ಗೋಪಿಯವರ ಸಂಗೀತ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ

ಕೆಳಗರೆ ನಾಳೆ ಸಂಜೆ 5:30 ನಿಲಯದಿಂದ ಪ್ರಸಾರವಾಗಲಿದೆ. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ. ವಿಷಯ ನೆನಪಿನಲ್ಲಿ ಉಳಿದ ಕನಸು. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ 9:00 ಇಂಗ್ಲಿಷ್ ವಾರ್ತೆಗಳು.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ NS ಅಭಿಷೇಕ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯೋಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಅರ್ಣಾ ಸಿಂಹಾನ್. 10:00 ವನಿತಾ ವಿಹಾರ, 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಕರ್ನಾಟಕ, ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ, ವೈಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ್ ಆರ್ ನರಸಿಂಹನ್. ಮೊದಲಿಗೆ ಸೀತಾಪತೆ ಕವಾಚ್ ಆದಿತಾಳ ತ್ಯಾಗರಾಜರ ರಚನೆ, ನಂತರ ಮೀನಲೋಚನೆ ತೋಡಿ ರೂಪಕ ತಾಳ ಮುತ್ತಯ್ಯ ಭಾಗವತರು.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ವೈಲಿನ್ ಸಹಕಾರ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೇ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ವನಿತಾ ವಿಹಾರ.
1: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್, ಹಾಗೂ ನನ್ನ ಜೊತೆಗೆ
2: ನಾನು ರಕ್ಷಿತಾ ರಾಜೀವ್,
1: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
2: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
1: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಬಾಧೆ, ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ, ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನವಾಗಿ ಹಿಂತಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
2: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬಾಲ್ಯದಲ್ಲೇ ಕೃಷ್ಣನನ್ನು ಕೊಲ್ಲೋಕೆ ಅಂತ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟು ಬೆಣ್ಣೆ ಕದಿಯೋದು, ಗೋಪಿಯರನ್ನು ಗೋಳಾಡುವುದು, ಹೀಗೆ ಹತ್ತು ಹಲವು ಬಾಲ್ಯ ಚೇಷ್ಟೆ ಮಾಡಿದ. ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಬಾಲಕೃಷ್ಣನ ಆಟ ಎಲ್ಲ ಕೇಳಾಯ್ತು. ಕೃಷ್ಣನ ಕೊಳಲು ಅಷ್ಟೇ ಚಂದ, ಇಂಪು, ಪೆಂಪು. ಕೃಷ್ಣನ ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನ ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ, ಮನೆ, ಮಕ್ಕಳು, ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಮುಗ್ಧ ಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ, ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಂಬಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲ ನೋದುವ ಶ್ರೀಕೃಷ್ಣ, ರಾಗ ಕಾಮಾಜ್, ಆದಿತಾಳದಲ್ಲಿ.

0: ಯಾವಾಗಲೂ ಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುತ್ತಲೂ ಅರಳುತ್ತಾ ಪ್ರಭಾವ ಅಲೆಯಲಿಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಅಕೋ ಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತವಾಗಿದೆ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು. ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಈ ಹಾಡಿನ ಮೂಲಕ ಕೇಳೋಣ್ವ. ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ, ರಾಗಾ ಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 10:25:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ರವಿಚಂದ್ರ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ರಾಜ ನನ್ನ ರಾಜ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಜಾನಕಿಯವರ ಸುಮಧುರ ಕಂಠದಿಂದ ಮೂಡಿಬರಲಿದೆ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಗೀತೆ. ಪ್ರೊಫೆಸರ್ ದೊಡ್ಡರಂಗಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಮನ್ಪಸಂದ್ ಚಿತ್ರದ್ದು, ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಅಮಿತ್ ಖನ್ನಾ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

ಕುವೆಂಪುರವರ ಸಾಹಿತ್ಯವಿದ್ದು ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಗೌರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಅವರ ಧ್ವನಿಗಳಲ್ಲಿ ಕೇಳಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

0: संन्यास की घोषणा कर दी है। मेसी ने अर्जेंटीना के लिए रिकॉर्ड 207 मैच खेले। इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಕಾರವಾರ, ಸಮಯ 11:05:07. ಈ ಕಾರ್ಯಕ್ರಮಗಳೊಂದಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಮುಂಜಾನೆ 5:53 ಪ್ರಾರಂಭವಾಗುವುದು. ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುವರ್ಣ ಶಿವಾನಂದ್ ಕೋರುವ ಶುಭರಾತ್ರಿ. ಜೈ ಹಿಂದ್.